ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೀವಿ. ಇಂದಿನ ಪಂಚಾಂಗ ಶಕವರ್ಷ 1948 ಆಷಾಢ 6, ಅಂದರೆ 2026ನೇ ಇಸ್ವಿಯ ಜೂನ್ ತಿಂಗಳ 27ನೇ ತಾರೀಕಿನ ಶುಭ ಪ್ರದಾಯಕವಾದಂತಹ ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಮುಂಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:11 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಕ್ತಿ ಪ್ರಧಾನವಾದಂತಹ ಕಾರ್ಯಕ್ರಮ ನಾದಾರ್ಚನೆಯಲ್ಲಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗೂ ಕೂಡ ಬಹಳ ಸಂತೋಷದಾಯಕವಾಗಿರಲಿ, ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜಿ ಅಶ್ವಥ ಮಲ್ನಾಡ್.

ಶೃಂಗಗಿರಿಯಲ್ಲಿ ನೆಲೆ ನಿಂತಿರುವಂತಹ ತಾಯಿ ಶಾರದಾಂಬೆಯ ಕುರಿತಾದಂತಹ ವಿಶೇಷವಾದಂತಹ ಗೀತೆಯನ್ನು ಕೇಳಿದ್ರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ ನಾವು ಪಯಣ ಸಾಗ್ತಾ ಇದೆ. ಇವತ್ತು ಶನಿವಾರದ ಮುಂಜಾನೆ ಜೂನ್ 27 ತಾರೀಕು, ಬಹಳ ವಿಶೇಷತೆಯೊಂದಿಗೆ ಕೂಡಿದಂತಹ ದಿನ. ಎಂತಹ ವಿಶೇಷ ಇವತ್ತು ಅಂತ ಹೇಳೋದಾದರೆ, ಬಹಳ ಪವಿತ್ರವಾದಂತಹ ಶನಿ ತ್ರಯೋದಶಿ ಅಥವಾ ಶನಿ ಪ್ರದೋಷ. ಇದು ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ತ್ರಯೋದಶಿಯು ಶನಿವಾರದ ದಿನಾನೇ ಬಂದಿರೋದ್ರಿಂದ ಇದನ್ನ ಧಾರ್ಮಿಕವಾಗಿ ಅಪಾರ ಮಹತ್ವ ಹಾಗೂ ಪಾವಿತ್ರ್ಯತೆಯಿಂದ ನೋಡಲಾಗುತ್ತೆ. ಈ ದಿನದ ಮಹತ್ವ, ಪೂಜಾ ಮುಹೂರ್ತ ಮತ್ತು ಆಚರಣೆಗಳ ವಿವರಗಳ ಬಗ್ಗೆ ತಿಳ್ಕೊಳ್ತಾ ಸಾಗೋಣ ಮುಂದೆ ಅಂತ ಹೇಳ್ತಾ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಸೊಗಸಾದ ಗೀತೆ ನಿಮಗೋಸ್ಕರ.

ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಕೂಡ ಶಿವನಲ್ಲವಯ್ಯ ಅಂತ ಹೇಳ್ತಾರೆ. ನಾದಕ್ಕೆ ವೇದಕ್ಕೆ ಮಿಗಿಲಾದದ್ದು ಭಕ್ತಿ. ಆ ಪರಿಶುದ್ಧವಾದಂತಹ ಭಕ್ತಿ ಪ್ರಿಯ ಶಿವ ಅನ್ನುವಂತಹ ತಾತ್ಪರ್ಯದೊಂದಿಗೆ ಕೇಳಿದ್ರಿ ಈ ಸೊಗಸಾದ ವಚನವನ್ನು. ಬಸವಣ್ಣನವರಿಂದ ರಚಿತವಾದಂತಹ ವಚನ ಇದಾಗಿತ್ತು. ಇವತ್ತು ಶನಿ ತ್ರಯೋದಶಿ, ಇವತ್ತಿನ ಶುಭ ಮುಹೂರ್ತ ಅಥವಾ ತ್ರಯೋದಶಿ ತಿಥಿಯ ಆರಂಭ ನಿನ್ನೆ ಜೂನ್ 26 ರಾತ್ರಿ 10:22 ಶುರುವಾಗುತ್ತೆ. ಅದಾದ ನಂತರ ತ್ರಯೋದಶಿ ತಿಥಿ ಮುಕ್ತಾಯ ಆಗೋದು ನಾಳೆ ಅಂದರೆ ಜೂನ್ 28 ಮುಂಜಾನೆ ಅಥವಾ ಶನಿವಾರದ ಮಧ್ಯರಾತ್ರಿ 12:43. ಇನ್ನು ಈ ಪ್ರದೋಷದ ಪೂಜಾ ಮುಹೂರ್ತ ಜೂನ್ 27 ಅಂದರೆ ಇವತ್ತು ಸಂಜೆ 7:20 ರಾತ್ರಿ 9:29 ಅಂದರೆ 2:09 ಅವಧಿ ಪೂಜೆಗೆ ಅತ್ಯಂತ ಪ್ರಶಸ್ತವಾದದ್ದು. ಈ ಶನಿ ತ್ರಯೋದಶಿಯ ಧಾರ್ಮಿಕ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ತಾ ಸಾಗೋಣ ಮುಂದಿನ ಸೆಗ್ಮೆಂಟಲ್ಲಿ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗೋಸ್ಕರ.

ಆಕಾಶವಾಣಿ ಎಫ್ಎಂ ರೈನ್ಬೋ ಸಮಯವಾಗಿದೆ 6:34 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಮ್ಮ ಹಿಂದೂ ಧರ್ಮ ಧಾರ್ಮಿಕ ಮಹತ್ವಗಳ ಪ್ರಕಾರ ಶನಿದೇವನಿಗೆ ಪರಮ ಗುರು ಮತ್ತು ಆರಾಧ್ಯ ದೈವ ಅಂದರೆ ಶಿವ ಮಹಾದೇವ. ಶನಿವಾರದ ದಿನ ಪ್ರದೋಷ ವ್ರತ ಅಥವಾ ತ್ರಯೋದಶಿ ಬಂದಾಗ ಶಿವ ಮತ್ತು ಶನಿ ಇಬ್ಬರನ್ನೂ ಒಟ್ಟಿಗೆ ಪ್ರಸನ್ನಗೊಳಿಸುವ ಸುವರ್ಣ ಅವಕಾಶ ಸಿಗುತ್ತೆ. ಜಾತಕದಲ್ಲಿ ಶನಿದೋಷ, ಸಾಡೆ ಸಾತಿ, ಅಷ್ಟಮ ಶನಿ ಇದರ ಪ್ರಭಾವದಿಂದ ಬಳಲ್ತಾ ಇರುವಂತಹವರು ಈ ದಿನದ ಆಚರಣೆಯಿಂದ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜೊತೆಗೆ ಪ್ರದೋಷ ಕಾಲದಲ್ಲಿ ಶಿವನು ಕೈಲಾಸದಲ್ಲಿ ಆನಂದ ತಾಂಡವ ಆಡುತ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಈ ಸಮಯದಲ್ಲಿ ಮಾಡುವ ಆರಾಧನೆಗೆ 100 ಪಟ್ಟು ಪುಣ್ಯ ಲಭಿಸುತ್ತದೆ.

ಶನಿದೇವ ಕರ್ಮಫಲದಾತ. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದರೆ ಶೀಘ್ರವಾಗಿ ಒಲಿಯುತ್ತಾನೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ಕಬ್ಬಿಣದ ವಸ್ತುಗಳು, ಎಳ್ಳೆಣ್ಣೆ ಅಥವಾ ಚರ್ಮದ ಪಾದರಕ್ಷೆಗಳನ್ನ ದಾನ ಮಾಡಿ. ಕಾಗೆಗಳಿಗೆ, ಕಪ್ಪು ನಾಯಿಗಳಿಗೆ ಅಥವಾ ಗೋವುಗಳಿಗೆ ಆಹಾರ ನೀಡುವುದು ಅತ್ಯಂತ ಶುಭತರಲಿದೆ. ಈ ಪವಿತ್ರ ದಿನದಂದು ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳು, ಎಣ್ಣೆ ಅಥವಾ ಕಪ್ಪು ಎಳ್ಳನ್ನು ಹೊಸದಾಗಿ ಮನೆಗೆ ಕರೆದಿಸ್ಕೊಂಡು ಬರಬೇಡಿ. ದಾನ ಮಾಡೋಕ್ಕೆ ಹೇಳಿದ್ರಲ್ಲ ಅಂತ ನೀವು ಕೇಳೋದಾದರೆ, ದಾನ ಮಾಡೋದಾದರೆ ಹಿಂದಿನ ದಿನಾನೇ ತಂದಿಟ್ಕೊಬೇಕು. ಇದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮುಂದಿನ ತ್ರಯೋದಶಿವರಿಗೆ ಕಾಯಬಹುದು. ಆದರೆ ಒಟ್ಟಾರೆ ಶನಿವಾರದಂದು ಯಾವತ್ತೂ ಕಪ್ಪು ಎಳ್ಳಾಗಿರಲಿ, ಎಣ್ಣೆ ಆಗಿರಲಿ ಅಥವಾ ಕಪ್ಪು ಕಬ್ಬಿಣದ ವಸ್ತುಗಳನ್ನಾಗಿರಲಿ ಮನೆಗೆ ತರೋದು ಉತ್ತಮವಲ್ಲ. ಆದ್ದರಿಂದ ಯಾರ ಮನಸ್ಸಿಗೂ ಕೂಡ ನೋವು ಮಾಡದೆ ಧರ್ಮ ಕಾರ್ಯಗಳಲ್ಲಿ ತೊಡೆದುಕೊಳ್ಳೋದೇ ನಿಜವಾದ ದೇವರ ಸೇವೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸರಿಯಾಗಿ 6:50ಕ್ಕೆ ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಿತಾ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ರಂಗನಾಥ ಭಟ್ಟ ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರು, ತಮ್ಮದೇ ಕಂಪನಿಯನ್ನ ಮಾಡಿದರು, ಸಾಮಾಜಿಕ ನಾಟಕಗಳ ರೂವಾರಿ, 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕೇಳೋಣ ರಂಗ ಕಲಾವಿದ ಎಂ ರಂಗನಾಥ ಭಟ್ಟ ಅವರ ಮಾತುಗಳು. 1963 ಧ್ವನಿ ಮುದ್ರಣ.
1: 15 ವರ್ಷ ವಯಸ್ಸು, ಸರಿಯಾಗಿ ಹೇಳೋಕ್ಕಾಗಲ್ಲ, ಅಂತೂ ಹೆಚ್ಚು ಕಡಿಮೆ 15 ವರ್ಷ, 15ನೇ ವಯಸ್ಸಿನಲ್ಲಿ ನನ್ನ ಪ್ರಾರಂಭ ಮಾಡಿದೆ ರಂಗಭೂಮಿ ಸೇವೆಗೆ. ನಮ್ಮ ಗ್ರಾಮದಲ್ಲಿ ಒಬ್ರು ಶಿವಪ್ಪ ಸಾನುಭವರು ಅಂತ ಪಿಟ್ಲರು ಒಬ್ರು ಸಾರಸ್ವತ, ಅಲ್ಲಿ ನನ್ನವ್ರಿಗೆ ಏನಪ್ಪ ಏನು ಹುಡುಗ ನಾಟಕ ಬರ್ತೀಯನು ಅಂತ ಕೇಳಿದ್ರು. ನಾನು ಏನೂ ಅಂದಿಲ್ಲ, ಉತ್ತರ ಕೊಡಲಿಲ್ಲ. ಹಾಗೆ ನನ್ನ ಮನಸ್ಸಲ್ಲಿ ಅದೇ ವರ್ಕ್ ಮಾಡ್ತಾ ಇತ್ತು. ಕಾರಂಜಿ ರಾತ್ರಿ ಉತ್ಸವ ಆಯಿತು, ದೇವಸ್ಥಾನದಲ್ಲಿ ಮಲಗಿದ್ದು ಬೆಳಗ್ಗಾಮ ಯಾರು ತಿಳಿದಿದ್ದ ಹಾಗೆ ಸೇರಿದ್ರು, ಹೊರಟೋಗ್ಬಿಟ್ಟೆ ಇಲ್ಲಿಗೆ ಬಂಟ್ವಾಳಕ್ಕೆ. ಅಲ್ಲಿ ವಿಟ್ಲದಲ್ಲಿದ್ದ ಅವ್ರ ಕಂಪನಿ ಅಪೀಂದ್ರರು ಅಂತ ಒಬ್ಬರು ಜೈನರು ಕಂಪನಿ, ಅಲ್ಲಿ ಸಾಯಂಕಾಲವರೆಗೂ ಕಾಲ ಕಳೆದೆ. ರಾತ್ರಿ ಹೋಗೋ ಗಾಡಿಗಳು ವಿಟ್ಲಕ್ಕೆ, ಆ ಗಾಡಿಗಳು ಎರಡನೇ ಮಾತಾಡಿ ಕೂತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದು ಮೃದಂಗ ಧ್ವನಿ ಕೇಳಿಸ್ತಾ ಇತ್ತು ಅಸ್ಪಷ್ಟವಾಗಿ. ಹಾಗೆ 3 ರಸ್ತೆಯಲ್ಲಿ ಆ ರಸ್ತೆಯನ್ನು ಪಶ್ಚಿಮಕ್ಕೆ ಅನುಸರಿಸಿ ಮಲ್ಲಿಗೆ ಹೋದೆ. ನಾಟಕ ನಡೀತಾ ಇತ್ತು, ಕೊನೆಯ ಸೀನು ಅವಂತಿ ಸುಂದರಿ ಎಂಬ ನಾಟಕ, ನಾರಾಯಣ ಹೆಗಡೆ ಎಂಬವನು ಹೀರೋ. ಸರಿ ನೋಡಿ ಎಷ್ಟು ಕಾಲು ಗಂಟೆ ನೋಡಿರ್ಬೋದು ಫಿನಿಷ್. ನಾನು ಬರೆಯೋದವ್ರು ಇಲ್ಲಿ ಏನು ಅಂತ ಈ ಭೀತಿ ಶುರು ಆಯ್ತು ನನಗೆ. ಅವ್ರು ಇಲ್ಲದವರು ಇವ್ರು ಹೇಳಿ ನಾನು ಏನು ಮಾಡಬೇಕು? ಆಮೇಲೆ ಬಂದರು, ಓಹ್ ಬಂದೆ ನೋಡ್ದ ಅಂದರು. ಬಂದೆ ಸರ್, ಬಾ ಒಳಗೆ. ಅಷ್ಟಿಗೆ ನಾಟಕದವರೆಲ್ಲ ಬಣ್ಣ ಅಳಿತಾಯಿದ್ರು, ಅಳಿಸ್ತಾ ಇದ್ರು ಎಣ್ಣೆ ಹಾಕಿ. ಅವರೆಲ್ಲ ನೋಡೋಕೆ ಬಂದರು, ನನ್ನ ದಿಗಳು ಏನು ಮಾತಾಡ್ತಾರೋ ಅಂತ. ನೀ ಹಾಕಿ ಏನೊಂದು ಅಂದರು, ಮಾತಾಡಿಲ್ಲ. ಬೇಡ ಇವಾಗ ಮಲ್ಕೋ, ನೀ ಬಟ್ಟೆ ಬರಿ ತಂದಿದ್ದೆ ಹೇಳಿ, ನಿನ್ನ ಬಟ್ಟೆ ಬರಿ ಹೊರಗಿಟ್ಟಿದ್ದೆ ತರ್ತೀನಿ ಅಂದೆ. ಹೊರಗೋದೆ, ಆ ಟಿಕೆಟ್ ಮಾರಾಟ ಮಾಡ್ತಾರಲ್ಲ ಟೇಬಲ್ ಮೇಜು, ಅದ್ರ ಮೇಲೆ ಇಟ್ಟಿದ್ದೆ. ನಾನು ನಾಟಕ ನೋಡ್ತಾ ಇದ್ದೆ, ಕಾಣೆ ಹೊರಗೆ ಬಂದು ಹೇಳಿ ಬಟ್ಟೆ ತಂದಿರಲ್ಲ ಅಂದರು. ನೀನು ಸ್ವಾಮಿ ಇಂಥಲ್ಲಿ ಇಟ್ಟಿದ್ದೆ, ಅಲ್ಲಿ ಇವಾಗ ಕಾಣೋಲ್ಲ ಅಂದೆ. ಅಯ್ಯೋ ಬೆಪ್ಪೆ ಅಂದರು. ಮಲಗು ಮಲಗಿದೆ. ಬೆಳಿಗ್ಗೆ ಎದ್ದು ಕಂಪನಿ ಮನೆ ತೋರಿಸಿದ್ರು ಯಾರೋ, ನನಗೆ ಕಾಫಿ ಗೀಪಿ ಯಾವನು ಕೊಡೋನು ಈಗಿನ ಆಗ ಏನಿಲ್ಲ. ಹೋಗಿ ಸ್ನಾನ ಮಾಡಿ ಮಧ್ಯಾಹ್ನ ಊಟವೇ ಕುಸಿಲಕ್ಕೆ ಅವಾಗ ನಾನು ಭಾಳ ಗಾಬರಿ ಆಯಿತು. ಕುಸಿಲಕ್ಕೆ ನಮ್ಮವ್ರು ಮೊಟ್ಟೆ ಅಲ್ಲ ಸ್ನಾನ ಮಾಡಿ ಆಗಿತ್ತು ಆವಾಗ. ಈಗ ರೇಷನ್ ಆಗೋ ಮೊದಲು ಸರಿ ಕುಸಿಲನ್ನು ತಿಂದೆ. ಆಮೇಲೆ ಶ್ರೀನಿವಾಸರಾಯರು ಅಂತ, ಗಾಜಿನ ಶ್ರೀನಿವಾಸರಾವ್ ಅಂತ ಒಳ್ಳೆ ಆಕ್ಟ್ರು, ಒಳ್ಳೆ ಅಭ್ಯಾಸ ಮಾಡಿಸೋರು, ಒಳ್ಳೆ ಹಾಡು ಆ ಕಾಲದಲ್ಲಿ ಒಳ್ಳೆ ಪಾಡು. ಹರಿಶ್ಚಂದ್ರ, ಕಾಳಿದಾಸ ಇಂಥದ್ದೆಲ್ಲ, ಇದು ದುಷ್ಯಂತ ಗಿಷ್ಯಂತ ಶಕುಂತಲ ನಾಟಕದಲ್ಲಿ ಭಾಳ ಒಳ್ಳೆ ಪಾಠ ಅವರು ಆ ಕಾಲದಲ್ಲಿ. ನನಗೊಂದು ಸೇವಕನ ಪಾಠ ಮಾಡಿ ದೇಶಭಕ್ಷು, ಏನೋ ವೈಮನಸ್ಸಿನಲ್ಲಿ ಏನೋ ಬಿಟ್ಬಿಟ್ಟೆ ಕಂಪ್ನಿ ಬೇಡ ಆಯಿತು ಅಂತ. ಪುತ್ತೂರು ರಂಗನಾಯಕರು ಅಂತ ಇನ್ನೊಂದು ಕಂಪ್ನಿ ಮಾಡಿದರು, ಅಲ್ಲಿ ಬರೋದು ಬಾಟ ಹೋದೆ. 20 ರೂಪಾಯಿ ಸಂಬಳ ಮಾಡಿದರು, 2 ತಿಂಗಳಿದ್ದೆ. ಅಲ್ಲೂ ನಾನು ಸರಿ ಬೆಳೆಯಲ್ಲ, ಸೀದಾ ಹೊರಟೋಗ್ಬಿಟ್ಟೆ ಊಟಿಗೆ ಸಂಗೀತ ಕಲಿಯೋಕ್ಕೋಸ್ಕರ. ಅಲ್ಲಿ ಒಂದು 3-4 ಸಂಗೀತ ಆಗಲಿ ಜಾರವಾಗಿ ಬರಲಿದ್ದಾರೆ ನಾಣ್ಯಗಳೇ ಕಂಪನಿ, ಅಲ್ಲಿ ಕುಮಟಾದಲ್ಲಿತ್ತು, ಅಲ್ಲಿ ಕರೆದ್ರು ಹೋದೆ. ಹೋಗಲಿ ಯಾಕೆ ಅಂತೀವಿ ಭವಾನಿ, ಭಾಳ ಲಾಸು ಊಟಕ್ಕಿಲ್ಲ, ಏನೇನು ಮಾಡಿ ರಾಮಚಂದ್ರಾಯರು ಕುಪ್ಪಣ್ಣಾಚಾರ್ಯರು ನಾನು 3 ಜನ, ನಾವು ಯಾವ ಊರಿಗೆ ಹೋದ್ರು ನಮ್ಮಲ್ಲಿ ತುಂಬ ನಂಬಿಕೆ, ನಾವು ಅವ್ರನ್ನ ಸುಧಾರಿಸಿಬಿಟ್ಟು ಕಂಪ್ನಿ ತೊಗೊಂಡೋಗಿ 1 ಊರಿಗೆ. ಹೀಗೆ ಕಾರವಾರ ಅವರ್ಸೆ ಇದೆಲ್ಲ ಆಯಿತು. ನಾನು ಕಂಪ್ನಿ ಪ್ರಾರಂಭ ಮಾಡುವ ಮೊದಲಿನ ಕಥೆ ಇದು. ನಾವು ಧರ್ಮಸ್ಥಳಕ್ಕೆ 12ನೇ ಇಸ್ವಿಯಲ್ಲಿ ಬಂದವರು, 14ನೇ ಇಸ್ವಿಯಲ್ಲಿ ಹೊರಟೋದ್ರು, 4 ವರ್ಷ ಇದ್ದವರು. ಅವ್ರು ಕಂಪ್ನಿ ಮಾಡಿಕೊಡ್ತೀವಿ ಅಂತ ನಮಗೆ ಹೊರಿಸಿ, ಅಲ್ಲ ಮೋಸ ಮಾಡಿದ್ರು ನಾನು ಹೇಳೋಲ್ಲ, ಅಂತೂ ನಾನು ಕೊನೆವರೆಗೂ ಅಲ್ಲೇ ಇರಬೇಕು ಎಂಬ ಅಭಿಪ್ರಾಯ ಹೊರತು. ಮಂಗಳೂರು ಉಡುಪಿ ಮಂಟ್ವಾಳ ಇದೆಲ್ಲ ಆಗುವಾಗ ಮಂಗಳೂರಲ್ಲಿ ಅವ್ರ ಕಂಪ್ನಿ ಲಾಸ್ ಆಯಿತು. 19ನೇ ಇಸ್ವಿನ ಕಾಣುತ್ತೆ ಲಾಸ್ ಆಗಿ ಇನ್ನೊಬ್ರು ದುಡ್ಡು ಕೊಡೋರು ಬಂದರು, ನನ್ನ ಹೆಸರು ಮಾಡಿದ್ರು ಕಂಪ್ನಿ. ನಾನು ಅವರು ಶಾರದ ಹೊರಟು ಸೀತಾರಾಮರಾಯರು, ನಾನು ನನ್ನ ಮ್ಯಾನೇಜ್ಮೆಂಟು ಅವ್ರು ದುಡ್ಡು ಕೊಡೋದು. ಹೀಗಾಗಿ 6 ತಿಂಗಳು ನಡೆಸಿಬಿಟ್ರು. ಆಮೇಲೆ ಕಂಪ್ನಿ ಬಿಟ್ಬಿಟ್ಟು ಅಲ್ಲೇ ಸಾಮಾನು ಇಟ್ಟುಬಿಟ್ರು ಗಣಪತಿ ದೇವಸ್ಥಾನದಲ್ಲಿ ಮಂಗಳೂರು.
2: ಆದರೆ ಇನ್ನು
1: ಸಾಮಾಜಿಕ ನಾಟಕ ಅನ್ನೋದನ್ನು ಕರ್ನಾಟಕದಲ್ಲಿ ತೋರಿಸಿ ಮಟ್ಟ ಬಂದಳು ನಾನು. ಆಮೇಲೆ ನಾನು ಸಂಸಾರ ನೋಕಂದ್ರೆ ಪೀರು ಕಂಪ್ನಿ ನೋಡಿದೆ, ಈ ಸಿನಿಮಾ ಸಿನಿಮಾ ಬರೆದು ಕೆಲವು ತೃಪ್ತಿ ಇದೆ, ಇಲ್ಲ ಅಂತಿಲ್ಲ. ಕಂಪ್ನಿಯಲ್ಲಿ ಒಂದು ಶಿಸ್ತು ಬೇಕು ಮುಖ್ಯವಾಗಿ.
0: ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಎಂ ರಂಗನಾಥ ಭಟ್ಟ ಅವರ ಮಾತುಗಳನ್ನು ಕೇಳಿದಿರಿ. ಇದು 1963 ಧ್ವನಿ ಮುದ್ರಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಸೆಷೆಲ್ಸ್ ಯಾತ್ರಾರ್ಥಂ ಅದ್ಯ ಪ್ರಾತಃ ಪ್ರತಿಷ್ಠತೆ. ಸೆಷೆಲ್ಸ್ ದೇಶಸ್ಯ ಸ್ವರ್ಣ ಜಯಂತಿ ರಾಷ್ಟ್ರೀಯ ದಿವಸ ಸಮಾರೋಹಿ ಸಹ ವಿಶಿಷ್ಟಾತಿಥಿ ರೂಪೇಣ ಉಪಸ್ಥಿತಃ ಭವಿಷ್ಯತಿ. ಪಂಚದಶೋತ್ತರ ದ್ವಿಸಹಸ್ರತಮ ವರ್ಷಾತ್ ಅನಂತರಂ ಇಯಂ ತಸ್ಯ ಪ್ರಥಮಾ ಸೆಷೆಲ್ಸ್ ದೇಶೀಯ ಯಾತ್ರಾ ಭವಿಷ್ಯತಿ. ವಿದೇಶ ಮಂತ್ರಾಲಯೇನ ಸೂಚಿತಂ ಯತ್ ಭಾರತೀಯ ಸಶಸ್ತ್ರ ಸೇನಾಯಾಃ ಏಕಂ ದಲಂ ಭಾರತೀಯ ನೌಸೇನಾಯಾಃ ನೌಪೋತ ಯುಗಲಂ ಚ ಅಸ್ಮಿನ್ ಉತ್ಸವೇ ಸಹಭಾಗಂ ಕರಿಷ್ಯಂತಿ. ಯಾತ್ರಾಕಾಲೆ ಪ್ರಧಾನಮಂತ್ರಿ ದ್ವಿಪಕ್ಷೀಯ ಸಹಯೋಗಸ್ಯ ಸರ್ವೇಷಾಂ ಪಕ್ಷಾಣಾಂ ಸಮೀಕ್ಷಾಂ ಕರ್ತುಂ ಪರಸ್ಪರ ಹಿತಸ್ಯ ಕ್ಷೇತ್ರೀಯೇಷು ಅಂತಾರಾಷ್ಟ್ರೀಯೇಷು ಚ ವಿಷಯೇಷು

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ

0: ಗೊತ್ತಾ, ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ,
2: ಏನ್ ಮಾಡ್ಲಿ,
0: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: Get ready to turn back the dial.
6: To turn up the memories.
7: FM Rainbow brings your former favorites back.
6: Spinning Bollywood hits over gupshup.
8: Arey abhi to party shuru hui hai.
7: Every Saturday and Sunday from 12 to 1:10.
9: Pani da kesariya tera.
7: Let's soundtrack your weekend with Rainbow River.
1: Because some songs and some voices never fade.
10: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
11: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
10: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
11: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೆಯ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ದಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸಮುಕ್ತ ಅವಳಿ ನಗರವಾಗಿಸುವ ನಿಟ್ಟನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ July 1 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0-5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್

0: ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ, ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಇಸ್ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
1: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
0: ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ, ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಇಸ್ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟೀಯ ಲೋಕಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11/7/20/26 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು ಎಂಇಸಿ ಪ್ರಕರಣಗಳಲ್ಲಿ ಎಂಇಸಿ ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗೊಂದಿಗೆ, ಎಲ್ಐಸಿ ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ಪುನಃ ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
1: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಎಂಎಸ್ ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1979 ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015 ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 7:16 ಸ್ನೇಹಿತರೆ, ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ

ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜಿ ಅಶ್ವಿತಾ ಮಲ್ನಾಡ್. ಸುಂದರವಾದಂತಹ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ತಂಪಾಗಿ ಬೀಳಿಸ್ತಾ ಇರುವಂತಹ ಗಾಳಿ, ಬೆಳಗಾಗ್ತಾ ಇರುವಂತಹ ಇಡೀ ಪ್ರಪಂಚ, ಇದರ ಮಧ್ಯೆ ಚಲಿಸ್ತಾ ಇರುವಂತಹ ನಮ್ಮ ದೇಹವನ್ನು ನಮ್ಮ ಮನಸ್ಸಿನ ವೇಗಕ್ಕೆ ತಂದು ನಿಲ್ಸೋಣವಾ? ಸೊಗಸಾದ ಭಾವಗೀತೆಗಳನ್ನ ಕೇಳ್ತಾ ಮನಸ್ಸನ್ನು ಒಂದು ಆಹ್ಲಾದಕರವಾದಂತಹ ಸ್ಥಿತಿಗೆ ಕರ್ಕೊಂಡು ಹೋಗೋಣ. ಜೊತೆಗೆ ಈ ಒಂದು ಗೀತೆಯನ್ನು, ಈಗ ನಾನು ಪ್ರಸಿದ್ಧಪಡಿಸಿರುವಂತಹ ಗೀತೆಯನ್ನು ಬರೆದಂತಹ ಕವಿಯ ಕುರಿತು ಕೂಡ ಮಾತಾಡ್ತಾ ಸಾಗೋಣ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಯಾವ ಕವಿ ಇರಬಹುದು ಗೊತ್ತಿದ್ರೆ ಮೆಸೇಜ್ ಮಾಡಿ. ಗೀತೆ ಇದೀಗ ಪ್ರಸಾರವಾಗ್ತಾ ಇದೆ ಕುಸುಮ ಹಾಗೂ ಜಯಶ್ರೀರವರ ಧ್ವನಿಯಲ್ಲಿ, ದೂರನಾಡಿನ ಹಕ್ಕಿ.

ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಸುಧಾರ್ ಅವರು ಬೂದಿಹಾಳ್ದಿಂದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಾಳಿಗೆ ಹೂವೇ ಚಂದ, ಈ ಒಂದು ಗೀತೆಯ ಹಿನ್ನೆಲೆ ಗೀತೆ ಇದು. ಈ ಸಂಗೀತವನ್ನು ಸದ್ಯಕ್ಕೆ ನಾವು ಕೇಳ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಈಗ ತಾನೇ ದೂರ ನಾಡಿನ ಹಕ್ಕಿ ಈ ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಈ ಒಂದು ಗೀತೆಯನ್ನು ಬರೆದಂತಹ ಸಾಹಿತಿ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಹಾನ್ ಸಾಹಿತಿಗಳಲ್ಲಿ ಒಬ್ಬರು. ಕವಿ, ನಾಟಕಕಾರ, ಕಾದಂಬರಿಕಾರ, ಸಂಶೋಧಕ ಹಾಗೂ ಜನಪದ ತಜ್ಞರಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅನನ್ಯವಾಗಿದೆ. ಅವರ ಜೀವನ ಸಾಧನೆಯ ಕುರಿತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನಾವು ಇವತ್ತು ಮಾತಾಡ್ತಿರೋದು 1937 ಜನವರಿ 2 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಗೇರಿ ಎಂಬ ಹಳ್ಳಿಯಲ್ಲಿ ಜನಿಸಿದಂತಹ ನಮ್ಮ ಕನ್ನಡ ಸಾರಸ್ವತ ಲೋಕದ ಹೆಮ್ಮೆಯ ಸಾಹಿತಿ ಕಂಬಾರರೆಂತನೇ ಪ್ರಖ್ಯಾತಿ ಪಡೆದಂತಹ ಚಂದ್ರಶೇಖರ ಕಂಬಾರರ ಕುರಿತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಸಾಗುತ್ತೆ.

ಕಂಬಾರರ ಸಾಹಿತ್ಯವನ್ನು ಗಮನಿಸಿದಾಗ ಅದರಲ್ಲಿ ಉತ್ತರ ಕರ್ನಾಟಕದ ಜಾನಪದ ಶೈಲಿ, ಸಂಸ್ಕೃತಿ ಮತ್ತು ಶಿವಾಪುರ ಎಂಬ ಕಾಲ್ಪನಿಕ ಗ್ರಾಮದ ಹಿನ್ನೆಲೆ ಎದ್ದು ಕಾಣುತ್ತೆ. ಅವರ ಜೋಕುಮಾರಸ್ವಾಮಿ, ಸಂಗ್ಯಾ ಬಾಳ್ಯ, ಸಿರಿ ವೈಶಂಪಾಯನ, ಹರಕೆಯ ಕುರಿ, ಹುಲಿಸೀದ, ಮಹಾಮಾಯಿ, ಕರಿಮಾಯಿ ಇವು ಪ್ರಮುಖವಾದಂತಹ ನಾಟಕಗಳು. ಅದರಲ್ಲೂ ಇವರ ಜೋಕುಮಾರಸ್ವಾಮಿ ನಾಟಕವು ಭಾರತೀಯ ರಂಗಭೂಮಿಯಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು. ಕರಿಮಾಯಿ, ಶಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಇವರ ಕಾದಂಬರಿಗಳು. ಮತ್ತಷ್ಟು ಇವರ ಕುರಿತು ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಆದರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ತದನಂತರ ನಮ್ಮ ಕಾರ್ಯಕ್ರಮ ಮುಂದುವರೆತಾ ಸಾಗುತ್ತೆ. ಜೊತೆಗೆ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣವಾ. ನಮಗೆ ಸಂದೇಶ ಬಂದಿದೆ ಗಾನಸುಮ ಪಟ್ಟಸುಮನಹಳ್ಳಿಯಿಂದ. ಸಂದೇಶ ಕಳಿಸಿ, ನಮಗೆ ಬಹಳ ಹಿತ ಅನಿಸುವಂತಹ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ನಾಗರತ್ನ ರಾಜಾಜಿನಗರದಿಂದ ಪ್ರೀತಿಯ ಸಂದೇಶವನ್ನು ಕಳಿಸಿದ್ದೀರಾ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ, ಕಾರ್ಯಕ್ರಮದಲ್ಲಿ ಅಪರೂಪದ ಭಾವಗೀತೆಗಳನ್ನ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಜೊತೆಗೆ ಇವತ್ತಿನ ಕಾರ್ಯಕ್ರಮ ನಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡ್ತಾ ಇದೆ, ಸಂತೋಷ ಆಯಿತು ಅಂತ ಶಿವಮೊಗ್ಗದ ಮೂಡಲವಿಟ್ಟಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ, ಎಸ್ ರಾಜು ಚಿಕ್ಕಹಂಕನಹಳ್ಳಿಯಿಂದ. ಬಹಳ ಖುಷಿಯಾಯಿತು ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಅಂತ ನಮಗೆ ನಾರಾಯಣ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ಆ್ಯಂಡ್ ಒಂದು ವಿಶೇಷವಾದಂಥ ಮಾತನ್ನು ಕೂಡ ಹೇಳಿದ್ದಾರೆ, ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಜೀವನ ಅಂತ ಹೇಳಿದ್ರೆ ಕುಸ್ತಿ ಆಟ ಇದ್ದಂತೆ, ಕೆಳಗೆ ಬಿದ್ದಾಕ್ಷಣ ಅದು ಸೋಲಲ್ಲ, ಏಳಲು ಯತ್ನಿಸದೆ ಅಲ್ಲೇ ಮಲಗಿದರೆ ಅದು ಸೋಲು, ವಿಶ್ವಾಸದಿಂದ ಎದ್ದು ನಿಲ್ಲೋಣ ಅಂತ ಹೇಳ್ತಾ ಇದ್ದಾರೆ. ಸೂಪರ್, ಬಹಳ ಸೊಗಸಾಗಿ ಹೇಳಿದ್ರಿ. ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ರೆ, ಕಿಷ್ಕಿಂದ ನಗರದಿಂದ ಗಂಗಾವತಿ ಇಂದ ಈರಣ್ಣ ವಿಜಯಶ್ರೀರವರು ಮೆಸೇಜ್ ಮಾಡಿದ್ದಾರೆ. ಹುಷಾರವರು, ಅಶ್ವಿತಾ ನಿಮ್ಮ ಧ್ವನಿ ಕೇಳಿ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ನಿಮ್ಮ ಸಂದೇಶ ಓದಿ ನನಗೂ ಕೂಡ ಅಷ್ಟೇ ಖುಷಿಯಾಯಿತು. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ವಾರ್ತೆಯ ನಂತರ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಕಾಯಾಡು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. FIH ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ.

0: ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸಿಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟ್ರಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನಿಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920 ಏರಿಕೆಯಾಗಿದ್ದು ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂಥ ಡೆಲ್ಸಿ ರೋಡ್ರಿಗ್ರೆಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾಡ್ ಮೂಲಕ ವೆನಿಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರೆಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 July ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು

0: ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ಧತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ಸಿಐಎಸ್ಎಫ್ ಮತ್ತು ಬಿಎಸ್ಎಫ್ ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು ಸಿಆರ್ಪಿಎಫ್ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ FIH ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಭಾರೀ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರೀ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ಧ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಮತ್ತೊಮ್ಮೆ ಸ್ವಾಗತ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಚಂದ್ರಶೇಖರ ಕಂಬಾರರ ಬಗ್ಗೆ ಮಾತಾಡ್ತಾ ಅವರದೇ ಸೊಗಸಾದ ಗೀತೆಗಳನ್ನು ಕೇಳ್ತಾ.

ಕನ್ನಡ ಸಾಹಿತ್ಯಕ್ಕೆ ಚಂದ್ರಶೇಖರ ಕಂಬಾರರು ನೀಡಿದಂತಹ ಕೊಡುಗೆಯನ್ನು ಗೌರವಿಸಿ ಸುಮಾರಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಲ್ಲಿದ್ದಾವೆ. ಅದರಲ್ಲಿ ತುಂಬ ಪ್ರತಿಷ್ಠಿತವಾದಂತಹ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಪದ್ಮಶ್ರೀ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪಾ ಪ್ರಶಸ್ತಿ, ಹೀಗೆ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಗೌರವಕ್ಕೆ ಪಾತ್ರರಾದಂತಹ ಚಂದ್ರಶೇಖರ ಕಂಬಾರರು ಸಿನಿಮಾ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ತಮ್ಮದೇ ಕೃತಿಗಳಾದಂತಹ ಕಾಡು ಕುದುರೆ, ಕರಿಮಾಯಿ ಮತ್ತು ಸಂಜ್ಞಾ ಬಾಳ್ಯ ಚಿತ್ರಗಳಿಗೆ ನಿರ್ದೇಶನ ಹಾಗೂ ಸಂಗೀತ ನೀಡಿದ್ದಾರೆ. ಜೊತೆಗೆ ಇವರು ಸಂಯೋಜಿಸಿದಂತಹ ಕಾಡು ಕುದುರೆ ಓಡಿ ಬಂದಿತ್ತ ಹಾಡು ಕನ್ನಡದ ಸಾರ್ವಕಾಲಿಕ ಜನಪ್ರಿಯ ಗೀತೆಗಳಲ್ಲಿ ಒಂದಾಗಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಹಲೋ ಅಂತ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಕ್ಕೆ ನಾನು ರೆಡಿಯಾಗಿದ್ದೀನಿ. ನನ್ನ ಹೆಸರು ಆರ್ ಜೆ ಅಶ್ವಥಾ ಮಲ್ನಾಟ್. ನಮಸ್ಕಾರ, ಶುಭೋದಿನ, ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಏನು ಸಮಾಚಾರ ಹೇಳಿ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥಾ ಮಲ್ನಾಡ್. ಸೊ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದ ವಿಶೇಷತೆ ಏನು ಮಾತಾಡ್ತಾ ಸಾಗೋಣ, ಜೊತೆಗೆ ಸೊಗಸಾದ ಗೀತೆಗಳನ್ನ ಕೂಡ ಕೇಳ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಸೊ ಅದಕ್ಕೆ ಲೆಟ್ ಅಸ್ ಸ್ಟಾರ್ಟ್ ದ ಪ್ರೋಗ್ರಾಮ್ ವಿತ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ವಿಜಯ್ ಪ್ರಕಾಶ್ ರವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿ. ಗೋಸಿ ಗ್ಯಾಂಗ್ ಚಿತ್ರದಿಂದ ರಾಜು ದೇವಸಂದ್ರ ಅವರ ಸಾಹಿತ್ಯ, ರಾವ್ ಋಷಿಕ್ ರವರ ಸಂಗೀತ ಸಂಯೋಜನೆಯಲ್ಲಿ.

0: Don't mess with me.
1: ಸ್ನೇಹಿತರೆ, ಇವತ್ತು ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಿರ್ಮಾತೃ ದೂರದರ್ಶಿ ಆಡಳಿತಗಾರ ನಾಡಪ್ರಭು ಹಿರಿಯ ಕೆಂಪೇಗೌಡರ ಜನ್ಮದಿನ. ಇವತ್ತು ಅವರ ಅದ್ಭುತ ಕೊಡುಗೆಗಳನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ನಾವು ಜೂನ್ 27ರಂದು ಅತ್ಯಂತ ಹೆಮ್ಮೆಯಿಂದ ಇವತ್ತಿನ ದಿನವನ್ನು ಆಚರಿಸ್ತಾ ಹೋಗ್ತೀವಿ. ಯಲಹಂಕ ನಾಡಪ್ರಭುಗಳ ವಂಶಸ್ಥರಾದಂತಹ ಕೆಂಪೇಗೌಡರ ವೈಭವದ ಇತಿಹಾಸ ಮತ್ತು ಆ ಒಂದು ಬೆಂಗಳೂರಿನ ಒಂದು ದೂರದರ್ಶಿತತ್ವ, ಅಂದರೆ ಆ ಒಂದು ವಿಷನರಿ ಫೌಂಡರ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಸಂಸ್ಥಾಪನೆ ಮಾಡಿದಂಥವರು ಕೆಂಪೇಗೌಡರು. ಕ್ರಿಸ್ತಶಕ 1537ರಲ್ಲಿ ಕೆಂಪೇಗೌಡರು ಹಸಿರು ಕಾಡಾಗಿದ್ದ ಪ್ರದೇಶದಲ್ಲಿ ಬೆಂಗಳೂರು ಅಂದರೆ ಬೆಂದಕಾಳೂರನ್ನು ರಚನೆ ಮಾಡಬೇಕು ಅಂತ ಅವರು ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆ ರೀತಿಯಾಗಿ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ನಗರವನ್ನು ಕಟ್ಟಲು ಅವರು ಸಂಕಲ್ಪ ಮಾಡ್ತಾರೆ. ಅದು ಇವತ್ತಿನ ಜಾಗತಿಕ ಭೂಪಟದಲ್ಲಿ ಮಿಂಚ್ತಾ ಇರುವಂತಹ ನಮ್ಮ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಬೆಂಗಳೂರು. ಕೇವಲ ಕೋಟೆ ಕಟ್ಟೋದು ಮಾತ್ರ ಅಲ್ಲದೆ ವಿವಿಧ ವೃತ್ತಿಗಳನ್ನ ನಂಬಿದವರ ಜನರಿಗಾಗಿ ಪ್ರತ್ಯೇಕ ಪೇಟೆಗಳನ್ನು ನಿರ್ಮಿಸ್ತಾರೆ. ನಿಮ್ಗೇನಾದರೂ ಈ ಪೇಟೆಗಳ ಬಗ್ಗೆ ಮಾಹಿತಿ ಇದೆಯಾ? ಇದ್ರ ನಮ್ಮೊಟ್ಟಿಗೆ ವಾಟ್ಸಪ್ಪಲ್ಲಿ ಹಂಚ್ಕೊಳ್ಳಿ. ನಮ್ಮ ಸಂಖ್ಯೆ 9480901013. ಸೊ ನಾನು ಇನ್ನೊಮ್ಮೆ ಹೇಳ್ತೀನಿ, ತಮ್ಮ ವೃತ್ತಿಗಳನ್ನು ನಂಬಿದಂತಹ ಜನರಿಗೆ ಅವರ ವೃತ್ತಿಯ ಹೆಸರನ್ನೇ ಇರುವಂತಹ

ನೋಡಿದ್ರ ನಮ್ಮ ಬೆಂಗಳೂರು ಬಗ್ಗೆ ಏನು ಸೂಪರಾಗಿ ಬರೆದಿದ್ದಾರೆ, ಯಾರು ಬರೆದಿರೋದು ಅಂತ ಯೋಚಿಸ್ಬೇಡಿ. ಈ ಒಂದು ಸಾಹಿತ್ಯನ ಬರೆದಿದ್ದು ದ್ವಾರ್ಕೀರ್ ಅವರು. ಕಾರ್ತಿಕ್ ರವರ ಧ್ವನಿಯಲ್ಲಿ ಯಶ್ವಂತ್ ಚಿತ್ರದಿಂದ ಮನೀಶ್ ಶರ್ಮಾರವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕನ್ನು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾವನ ಬಿಲ್ನಲ್ಲಿ. ಕೇವಲ ಕೋಟೆ ಕಟ್ಟೋದು ಮಾತ್ರ ಅಲ್ಲದ, ವಿವಿಧ ವೃತ್ತಿಗಳನ್ನು ನಂಬಿದ ಅಂತಹ ಜನರಿಗೆ ಪ್ರತ್ಯೇಕ ಪೇಟೆಗಳನ್ನು ನಿರ್ಮಿಸಿದ್ರು. ಆ ಪೇಟೆಗಳ ಹೆಸರು ಗೊತ್ತಾ ನಿಮಗೆ ಅಂತ ನಾನು ಕೇಳಿದ್ದೆ. ಸುಮಾರಷ್ಟು ಜನ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಮ್ಗೆ ಗೊತ್ತಿಲ್ಲದೆ ಏನು ಖಂಡಿತ ಗೊತ್ತಿದೆ ಅಂತ ಹೇಳ್ತಾ

ನಮಗೆ ಯಾರು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ಇದ್ರೆ ಪಲ್ಲವಿ ಗೌಡರವರು ಮೈಸೂರು ರಸ್ತೆ ಬೆಂಗಳೂರಿನಿಂದ. ಇನ್ನು ನಮಗೆ ಸಂದೇಶ ಬಂದಿದೆ ಕೆಂಪೇಗೌಡರ ಬಗ್ಗೆ, ನಮಗೆ ಡಿಗ್ರಿನಲ್ಲಿ ಪಾಠ ಇತ್ತು ಗೊತ್ತಾ ಅಂತ ಹೇಳ್ತಾ ಇದ್ರೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ಇವ್ರು ಹೇಳ್ತಾರೆ, ತಿಗಳರಪೇಟೆ, ಅಕ್ಕಿಪೇಟೆ, ಗೊಲ್ಲರಪೇಟೆ, ಚಿಕ್ಕಪೇಟೆ, ಕುರುಬರಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ತರಗುಪೇಟೆ ಅಂತೆಲ್ಲ ಹೇಳ್ತಾ ಇದ್ರೆ ಸೂಪರ್. ಜೊತೆಗೆ ಸುಷ್ಮಿತಾ ಕೆ ಗೌಡ ನಮಗೆ ಮೆಸೇಜ್ ಮಾಡಿ ಮಾಗಡಿಯಿಂದ ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಗಾಣಿಗರಪೇಟೆ, ಕುಂಬಾರಪೇಟೆ, ಉಪ್ಪಾರಪೇಟೆ ಅಂತ ಹೇಳ್ತಾ ಇದ್ದೀರಾ, ಸೂಪರ್. ಮಾಗಡಿಯಲ್ಲಿ ಸಿಗೋವಂತಹ ತುಂಬ ಫೇಮಸ್ ಆಗಿರುವಂತಹ ವಸ್ತು ಎಲ್ಲರಿಗೂ ಅಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಾಗಡಿಯಲ್ಲಿ ಶೀಗೆಕಾಯಿ ಏನು ಬಳಸ್ತೀವಲ್ವ ನಾವು, ಸೋಪ್ ನಟ್ ಪೌಡರ್, ಬಹಳ ಪ್ಯೂರಾಗಿ ಬಹಳ ಚೆನ್ನಾಗಿರೋದು ಸಿಗುತ್ತೆ. ಜೊತೆಗೆ ಈ ಹರಳೆಣ್ಣೆ ಕೂಡ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಹಾಗೆಯೇ ನಮಗೆ ಮೆಸೇಜ್ ಮಾಡಿದಂತಹ ಪಲ್ಲವಿ ಅವ್ರು ಹೇಳ್ತಾ ಇದ್ರೆ ಕುಂಬಾರಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಹೀಗೆ ಇನ್ನು ಹಲವಾರು ಪೇಟೆಗಳಿದೆ ನಮ್ಮ ಬೆಂಗಳೂರಿನಲ್ಲಿ ಅಂತ ಅಶೋಕ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಹನುಮಂತೇಗೌಡ ಹಾಡ್ಲಿಯಿಂದ ಕಿಶನ್ ರೋಷನ್, ಶೋಭಾರಾಣಿಯವರು ಮಲ್ಲವಳ್ಳಿ ತಾಲೂಕಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಹೌದು, ಸುಮಾರಷ್ಟು ಪೇಟೆಗಳನ್ನ ಕಟ್ಟೋ ಹಾಗೆ ಮಾಡಿದವರು. ಪೇಟೆಗಳಷ್ಟೇ ಅಲ್ಲದೆ ಅವರು ಎಷ್ಟು ದುರಾಲೋಚನೆ ಅವ್ರಿಗಿತ್ತು, ದುರಾಲೋಚನೆ ಅಂದರೆ ತುಂಬ ವಿಸ್ತಾರ ಪೂರ್ಣಕವಾದಂತಹ ಯೋಚನೆ ಅವ್ರಿಗಿತ್ತು ಅಂದರೆ ಮುಂದೆ ಭವಿಷ್ಯದಲ್ಲಿ ಇನ್ ಫ್ಯೂಚರ್ ನಮ್ಮ ಬೆಂಗಳೂರು ಎಷ್ಟು ಬೆಳಿಬಹುದು ಅಂತ ಅಂದಾಜಿಸಿ ಅವರು ಅವಾಗಲೇ ಆ ಕಾಲದಲ್ಲೇ ನಗರದ ನಾಲ್ಕು ದಿಕ್ಕುಗಳಲ್ಲೂ ಕೂಡ ನಾಲ್ಕು ಸುಂದರ ಗೋಪುರಗಳನ್ನ ಕಟ್ತಾರೆ. ಕೆಂಪೇಗೌಡ ಗೋಪುರ ನಿರ್ಮಿಸಿದ್ರು. ಈ ಲಾಲ್ಬಾಗ್, ಹಲ್ಸೂರು, ಗವಿಪುರ ಮತ್ತು ಇವಾಗಿನ ಮೇಕ್ರಿ ವೃತ್ತ, ಮೇಕ್ರಿ ಸರ್ಕಲ್ ಇದೆಯಲ್ಲ, ಅಲ್ಲಿ ನೀವು ಈ ನಾಲ್ಕು ಗೋಪುರಗಳನ್ನ ನೋಡಬಹುದು. ಜೊತೆಗೆ ನಮ್ಮ ಬೆಂಗಳೂರು ಕೆರೆಗಳ ತವರೂರು, ದ ಲೇಕ್ ಬಿಲ್ಡರ್ ಸಿಟಿ ಆಫ್ ಇಂಡಿಯಾ ನಮ್ಮ ಬೆಂಗಳೂರು. ಯಾಕಂದರೆ ನಮ್ಮ ಬೆಂಗಳೂರಿಗೆ ಯಾವುದೇ ನದಿಯ ಸಂಪರ್ಕ ಇಲ್ಲದೇ ಇದ್ರೂ ಕೂಡ ನಗರದಲ್ಲಿ ಜನರಿಗೆ ನೀರಿನ ಕೊರತೆ ಆಗಬಾರ್ದು ಅಂತ ನೂರಾರು ಕೆರೆಗಳನ್ನ, ಕಲ್ಯಾಣಿಗಳನ್ನು ತೋಡಿಸಿದ್ರು. ಧರ್ಮಾಂಬುದಿ ಕೆರೆ, ಕೆಂಪಾಂಬುದಿ ಕೆರೆ, ಹಲ್ಸೂರ್ ಲೇಕ್, ಬಸವನಗುಡಿಯ ಕಾರಂಜಿ ಕೆರೆಗಳು ಸೇರಿ ಸುಮಾರಷ್ಟು ಕೆರೆಗಳನ್ನ ನಿರ್ಮಿಸಿದ್ರು. ಆದರೆ ದುರಾದೃಷ್ಟವಶಾತ್ ಸುಮಾರಷ್ಟು ಕೆರೆಗಳು ಈಗಿಲ್ಲ. ಆದ್ದರಿಂದ ಇಡೀ ನಗರದಲ್ಲಿ ಅಂತರ್ಜಲ ಅಂದರೆ ಏನು ಗ್ರೌಂಡ್ ವಾಟರ್ ಇರುತ್ತಲ್ಲ ಅದು ಕಾಯ್ದಿರಿಸಿ ನಗರಗಳಿಗೆ, ನಗರದಲ್ಲಿರುವಂಥ ಜನಗಳಿಗೆ ಯಾವುದೇ ರೀತಿಯಾದಂಥ ನೀರಿನ ಸಮಸ್ಯೆ ಬರಬಾರ್ದು ಅಂತ ಕೆರೆಗಳ ನಗರಿಯಾಗಿ ನಮ್ಮ ಬೆಂಗಳೂರನ್ನ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊತೀನಿ, ನೀವು ಕೂಡ ನಿಮಗೆ ತಿಳಿದಿರುವಂತಹ ವಿಷಯಗಳನ್ನು ಮೊಟ್ಟೆ ಹೇಳಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯವನಿಗೆ ಸಾಗೋಣ.

ಚಂದದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕರ್ನಾಟಕದ ಕನ್ನಡದ ಕಲೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮಕ್ಕೆ ಅಪಾರ ಪ್ರೋತ್ಸಾಹ ನೀಡಿದಂತಹ ಕೆಂಪೇಗೌಡರ ಕುರಿತು ಮಾತಾಡ್ತಾ ಇದ್ವಿ. ನಮ್ಮ ಬೆಂಗಳೂರು ಅಂದ ತಕ್ಷಣ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಮಾಡರ್ನ್ ಆ್ಯಂಡ್ ಟ್ರೆಡಿಷನ್ ಅಲ್ವಾ. ಬೆಂಗಳೂರಿನಲ್ಲಿ ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಐ ಟಿ ಹಬ್ ಅಂತ ಕರಿತೀವಿ. ಸುಮಾರಷ್ಟು ತಂತ್ರಜ್ಞಾನಿಕವಾಗಿ ಮುಂದುವರೆದಂತಹ ನೆಲೆಗಳಲ್ಲಿ ಬೆಂಗಳೂರು ಕೂಡ ಒಂದು. ಎಷ್ಟೋ ಜನರಿಗೆ ಊಟ ವಸತಿಯನ್ನು ನೀಡಿ ಪೋಷಿಸ್ತಾ ಇರುವಂಥ ತಾಯಿ ಬೆಂಗಳೂರು. ಹೀಗಿರಬೇಕಾದ್ರೆ ನಮ್ಮ ಬೇರುಗಳನ್ನು ಕೂಡ ನಾವು ಮರೀಲಿಕ್ಕಾಗೋದಿಲ್ಲ. ಹಾಗಿದ್ದಾಗ ಈ ಕಡಲೆಕಾಯಿ ಪರ್ಷೆ ಆಗಿರಬಹುದು ಅಥವಾ ಕರ್ಗ ಉತ್ಸವಗಳಾಗಿರಬಹುದು, ಇದನ್ನೆಲ್ಲ ನೆನಪಿಸ್ಕೊಂಡಾಗ ನಮ್ಮ ಈ ಬಸವನಗುಡಿ ಕಡೆಗೆಲ್ಲ ಹೋದಾಗ ಅಲ್ಲಿರುವಂತಹ ಪ್ರಸಿದ್ಧ ದೊಡ್ಡ ಗಣೇಶ ಹಾಗೂ ಬಸವನ ದೇವಸ್ಥಾನ ನೆನಪಿಗೆ ಬರುತ್ತೆ. ದ ಫೇಮಸ್ ಬುಲ್ ಟೆಂಪಲ್, ಬುಲ್ ರೋಡ್ ಅಂತಲೇ ಇದೆ, ಗೊತ್ತಲ್ಲ ನಿಮಗೆಲ್ಲ. ಸೊ ಆ್ಯಂಡ್ ಈ ಗವಿಪುರಂ ಕಡೆ ಬಂದಾಗ ಅಲ್ಲಿ ವಿಶಿಷ್ಟವಾದಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನವನ್ನು ನಾವು ಕಾಣಬಹುದು. ಹಾಗೆ ಈ ಹಲಸೂರು ಲೇಕ್ ಹತ್ರ ಬಂದಾಗ ಸೋಮೇಶ್ವರ ದೇವಸ್ಥಾನ. ಈ ಎಲ್ಲ ದೇವಸ್ಥಾನ

ದೇವಸ್ಥಾನಗಳ ಜೀರ್ಣೋದ್ಧಾರಗೊಳಿಸಿ ಇತಿಹಾಸದ ಹೆಗ್ಗುರುತುಗಳಲ್ಲಿ ಅದನ್ನ ಶಾಶ್ವತವಾಗಿ ಇರೋ ಹಾಗೆ ಮಾಡಿದವರು ನಮ್ಮ ಕೆಂಪೇಗೌಡರು. ಹಾಗಾಗಿ ಇವರು ನಮ್ಮ ಸಂಸ್ಕೃತಿಗೆ ಕಲೆಗೆ ಅಪಾರವಾದಂತಹ ಪ್ರೋತ್ಸಾಹವನ್ನ ನೀಡಿದ್ರು. ಅಂಡ್ ಯಾಕೆ ನಾವು ಕೆಂಪೇಗೌಡರ ಜಯಂತಿಯನ್ನ ಯಾತಕ್ಕೆ ಮಾಡ್ತೀವಿ, ಜಯಂತಿಯ ಮಹತ್ವ ಮತ್ತು ಇದರ ಆಚರಣೆಯ ಹಿಂದೆ ಇರುವಂತಹ ಉದ್ದೇಶ ಅಂತ ಹೇಳಿದ್ರೆ ಏನು ಅಂದ್ರೆ, ಕೆಂಪೇಗೌಡ ಜಯಂತಿ ಕೇವಲ ಒಬ್ಬ ರಾಜನ ಸ್ಮರಣೆ ಅಲ್ಲ, ನೆನ್ಪಿಟ್ಕೊಳ್ಳಿ, ಅದು ಬೆಂಗಳೂರಿನ ಮತ್ತು ಕರ್ನಾಟಕದ ಹೆಮ್ಮೆಯ ಅಸ್ಮಿತೆಯನ್ನ ತೋರಿಸಿದಂತಹ ರಾಜನ ಆಚರಣೆ. ಈ ದಿನದಂದು ನಾಡಪ್ರಭುಗಳ ಮೂರ್ತಿ ಹಾಗೂ ಭಾವಚಿತ್ರಕ್ಕೆ ಗೌರವ ಸಲ್ಲಿಸ್ತೀವಿ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಲೆಯಾಗಿರಬಹುದು, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ಈ ರೀತಿ ವಿವಿಧ ಕ್ಷೇತ್ರ ವೇರಿಯಸ್ ಫೀಲ್ಡ್ಗಳಲ್ಲಿ ಗಣನೀಯವಾದಂತಹ ಸಾಧನೆ ಮಾಡಿದಂತಹ ಮಹಾನೀಯರಿಗೆ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳು ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಏನು ಹೇಳಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅವರ ಹೆಸರನ್ನೇ ಇಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ಅಲ್ಲಿ 108 ಅಡಿಯ ಅವರ ಒಂದು ಭವ್ಯ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ, ಪ್ರಗತಿಯ ಪ್ರತಿಮೆ ಅದು. ಅವರ ಕೀರ್ತಿಯನ್ನು ಸಾರುತ್ತೆ. ಕನ್ನಡಿಗರಲ್ಲದೆ ಬೇರೆಯವ್ರಿಗೂ ಕೂಡ, ಮತ್ತು ಬೇರೆ ರಾಷ್ಟ್ರದಿಂದ ಬಂದವರು, ರಾಜ್ಯದಿಂದ ಬಂದವ್ರಿಗೂ ಕೂಡ ನಮ್ಮ ಕೆಂಪೇಗೌಡರ ಮಹತ್ವವನ್ನು ಸಾರುತ್ತೆ. ಸೊ ಇವತ್ತು ಕೆಂಪೇಗೌಡರ ಜಯಂತಿಯ ಕುರಿತು ಸುಮಾರಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳು ನಗರದ ಎಲ್ಲೆಡೆ ನಡೀತಾ ಇರುತ್ತೆ ಅಂತ ಹೇಳ್ತೀನಿ. ಜೊತೆಗೆ ನಾಗೇಂದ್ರ ಅವರು ತಾವರೆಕೆರೆಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ, ಶಕುಂತಲಾ ಶಂಕರ್ ಮಂಡ್ಯದಿಂದ, ಆ್ಯಂಡ್ ರಾಯಚೂರಿನಿಂದ ನಮಗೆ ಮೆಸೇಜ್ ಮಾಡಿ ದಿನದ ವಿಶೇಷತೆಯ ಕುರಿತು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಟೇಶ್ ಬಿನ್ನಿಪೇಟೆಯಿಂದ ಹಲವಾರು ಪೇಟೆಗಳ ಬಗ್ಗೆ ಹೇಳ್ತಾ ಅವ್ರದ್ದು ಕೂಡ ಬಿನ್ನಿಪೇಟೆಯಿಂದ ನೋಡಿ ಮೆಸೇಜ್ ಮಾಡಿದ್ದಾರೆ. ಹ್ಯಾಪಿ ಕೆಂಪೇಗೌಡ ಜಯಂತಿ ಅಂತ ಹೇಳ್ತಾ ಇದ್ರೆ ನಮಗೆ ನಮ್ಮ ರನ್ನಿಂಗ್ ವಿತ್ 207 ಜೊತೆಗೆ ನಂಜಪ್ಪ ಕಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮತಿ ಕರ್ಮಡಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ಹೇಳಬೇಕು, ಆದರೆ ಅದಕ್ಕಿಂತ ಮುಂಚೆ ಬ್ಯೂಟಿಫುಲ್ ಟ್ರ್ಯಾಕನ್ನು ಕೇಳಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸಾಮಾನ್ಯವಾಗಿ ಈ ಥರ ಯಾವುದೇ ಒಂದು ಸ್ಕ್ರಿಪ್ಟನ್ನು ಪ್ರಸ್ತುತಪಡಿಸಬೇಕಾದ್ರೆ ಈ ಪೆನ್ ಡೌನ್ ಇಟ್ಟಲ್ವಾ ಅದನ್ನ ಬರಿಬೇಕಾದ್ರೆ ನಾವು ಸುಮಾರಷ್ಟು ವಿಷಯಗಳನ್ನು ಕನ್ಸಿಡರ್ ಮಾಡ್ತೀವಿ. ಬಟ್ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನನಗೆ ತುಂಬ ಭಾವುಕಳಾಗಿದ್ದೆ ನಾನು. ಯಾಕಂದರೆ ಈ ಬೆಂಗಳೂರು ಇದೆಯಲ್ಲ, ಅದು ಕೇವಲ ಕಲ್ಲು ಮಣ್ಣಿನ ಕೋಟೆ ಅಷ್ಟೇ ಅಲ್ಲ, ಅಲ್ಲಿ ಕರುಣೆಯ, ಕಾಯಕದ ಮತ್ತು ಸರ್ವಧರ್ಮ ಸಮನ್ವಯದ ಸುಂದರ ಸಂಸ್ಕೃತಿಯನ್ನು ಬಿತ್ತಿ ಹೋದಂತಹ ನಾಡಪ್ರಭು ಕೆಂಪೇಗೌಡರ ಪಾದಗಳಿಗೆ ಈ ಜಯಂತಿಯ ಸಂದರ್ಭದಲ್ಲಿ ಕೋಟಿ ಪ್ರಣಾಮಗಳನ್ನ ನಾವು ಸಲ್ಲಿಸಬೇಕು. ಯಾಕಂದರೆ ನಾನು ಹೇಳ್ತಾನೆ ಇರ್ತೀನಿ, ಯಾವುದೋ ಮೂಲೆಯಿಂದ ಇನ್ನೆಲ್ಲೋ ಜಾಗದಿಂದ ನಾವು ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿರ್ತೀವಿ, ಎಲ್ಲ ಥರ ಜನಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗಬಹುದು ಅಲ್ವಾ. ಸೊ ಅತ್ಯಂತ ಶ್ರೀಮಂತರಿಂದ ಹಿಡಿದು ತುಂಬ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವ್ರನ್ನ, ಬಡತನದಲ್ಲಿದ್ದರೂ ಕೂಡ ನಮ್ಮೂರು ಬೆಂಗಳೂರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಜನರುಗಳನ್ನ ನಾವು ಕಾಣಬಹುದು. ಹಾಗಾಗಿ ಸಮಸ್ತ ನಾಡ ಬಾಂಧವರಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋದ್ರ ಮೂಲಕ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ತುಂಬ ತುಂಬ ಧನ್ಯವಾದಗಳು. ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ನಮಗೆ ಸಂದೇಶ ಬಂದಿದೆ, ಸುಮಾರು ಜನ ರಿಕ್ವೆಸ್ಟ್ಗಳನ್ನ ಕಳಿಸ್ತಾ, ವೆರಿ ಸಾರಿ, ರಿಕ್ವೆಸ್ಟ್ಗಳನ್ನ ಕನ್ಸಿಡರ್ ಮಾಡೋದು ನಾವು ಸರಿಯಾಗಿ 9 ಗಂಟೆಗೆ. ಓಕೆ, ಇನ್ನೊಂದು ನಿಮಿಷ ಕಾಯಿಬಿಡಿ. ಆ್ಯಂಡ್ ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದರು. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು 30 ಸೆಕೆಂಡ್ಸ್ ಗ್ಯಾಪಲ್ಲಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಆ್ಯಂಡ್ ನಿಮ್ಮೆಲ್ಲರಿಗೂ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂದರೆ, ಬರೀ ಕೆಂಪೇಗೌಡ ಜಯಂತಿನ ಆಚರಿಸಿದ್ರೆ ಮಾತ್ರ ಸಾಲದು, ನಮ್ಮ ಬೆಂಗಳೂರನ್ನು ಮತ್ತಷ್ಟು ಸುಂದರಗೊಳಿಸುವಂತಹ, ಸುರಕ್ಷಿತಗೊಳಿಸುವಂತಹ, ಸಮನ್ವಯಗೊಳಿಸುವಂತಹ ಶಕ್ತಿ ಕ್ಷಮತೆ ನಮ್ಮೆಲ್ಲರಲ್ಲೂ ಇದೆ. ಅದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ.

ಎಫ್ ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 9:02 ಅಂತ ಹೇಳ್ತಿದ್ದಂಗೆ 3 ನಿಮಿಷ ಆಗೋಯ್ತು. 9:03 ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಈಗ ತಾನೆ ನಮ್ಮ ಪ್ರೋಮೋನ ಕೇಳಿದ್ರಿ ಅಲ್ವಾ? ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಬೇಕಂದ್ರೆ ನೀವೇನು ಮಾಡಬೇಕು? ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸ್ಬೇಕಾಗುತ್ತೆ. ನಮ್ಮ ಸಂಖ್ಯೆ ಹೀಗಿದೆ: 9490910013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ. ಈಗ ಆಲ್ರೆಡಿ ಸುಮಾರು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಇರೋದ್ರಿಂದ ಸುಮಾರು ಜನ ಸ್ನೇಹಿತರು ಬಾನನ್ನ ಪ್ರೀತಿಸು ಈ ಚಿತ್ರದ ಕೆಂಪೇಗೌಡರ ಈ ಹಾಡನ್ನ ಪ್ಲೀಸ್ ಪ್ಲೇ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತ ನಿಮ್ಮ ಇಷ್ಟದಂತೆ, ನಿಮ್ಮೆಲ್ಲರ ಇಷ್ಟದಂತೆ ಈ ಗೀತೆ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಅಂಬರೀಷ ಚಿತ್ರದಿಂದ ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿದ್ರೆ ನಿಜವಾಗ್ಲೂ ಮೈ ರೋಮಾಂಚನಗೊಳ್ಳುವಂಥ ಗೀತೆ ಇದು. ಏನು ಸೂಪರ್ ಆಗಿದೆ ಈ ಒಂದು ಗೀತೆ. 5:18 ಇದ್ದಂತಹ ಗೀತೆ ನಮ್ಮನ್ನು ಸಂಪೂರ್ಣವಾಗಿ ಎಲ್ಲೋ ಕರೆದುಕೊಂಡು ಹೋಗ್ಬಿಡುತ್ತೆ ಅಂತಹ ಒಂದು ಮೆಸ್ಮರೈಸಿಂಗ್ ಸಾಂಗ್ ಇದು. ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ವಿ ಹರಿಕೃಷ್ಣ ರವರ ಸಂಗೀತ ಸಂಯೋಜನೆಯಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿ ಕೇಳಿದ್ರಿ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಸಾಂಗನ್ನು ಬರೆದಂತಹ ವಿ ನಾಗೇಂದ್ರ ಪ್ರಸಾದ್ ರವರಿಗೆ ನಾವು ನಮನವನ್ನು ಸಲ್ಲಿಸಬೇಕು. ಎಷ್ಟು ಸೊಗಸಾಗಿ ಪದ ಜೋಡಣೆಗಳನ್ನ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಕರ್ನಾಟಕದ ಶಿಖರ ಬೆಂಗಳೂರು. ಆ ಬೆಂಗಳೂರಿನ ನಿರ್ಮಾಣ ಮಾಡಿದಂತಹ ಕೆಂಪೇಗೌಡರ ಜಯಂತಿ ಇವತ್ತು. ಈ ನಿಮಿತ್ತದಲ್ಲಿ ಈ ಗೀತೆನ ನೀವು ರಿಕ್ವೆಸ್ಟ್ ಮಾಡಿದ್ರಿ, ಪ್ಲೇ ಮಾಡಿದ್ದೀವಿ, ನಿಮ್ಮೆಲ್ಲರಿಗೂ ಖುಷಿ ಆಯಿತು ಅಂತ ಭಾವಿಸ್ತೀನಿ. ನಮ್ಮಿಷ್ಟದ ಗೀತೆನ ಅಶ್ವಿತಾ ಪ್ಲೇ ಮಾಡಿ ಅಂತ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ, ಸುಷ್ಮಾ ರಮೇಶ್ ರೇಕ್ಷಿತ್ ಗೌಡ, ಸಾತ್ವಿಕ್ ಗೌಡ ಮಡಿಕೆ ಮಾರಗೌಡನಹಳ್ಳಿ ಹುಣಸೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಕುಟುಂಬದವರು ನಮಗೆ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗೀತೆಗಳು ಚೆನ್ನಾಗಿದೆ ಅಂತ ಅರುಣ ಮೈತ್ರಿ ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದ್ದಾರೆ. ವಿನಯ್ ಪವಿತ್ರ ನಾಗರತ್ನ ವಿನೋಬನಗರ ಶಿವಮೊಗ್ಗದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ನಾಗೇಂದ್ರ ತಾವರೆಕೆರೆಯಿಂದ, ವೆಂಕಟೇಶ್ ಕಬಾಡಿ ಮತ್ತು ಇಂದಿರಾ ಕಬಾಡಿ ಬಿನ್ನಿಪೇಟೆಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸೌಭಾಗ್ಯ ರಾಜನಕುಂಟೆಯಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಶಿವಮೊಗ್ಗದಿಂದ ಕಿರಣ್ ರವರು ಮೆಸೇಜ್ ಮಾಡಿದ್ದಾರೆ. ಭೂಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಸತೀಶ್ ಉಡುಪಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಂಬರಿಂಗ್ ವಿತ್ 2115 ರಾಜೇಶ್ ರವರು ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಬಾಲಾಜಿ ದೇವನಹಳ್ಳಿ ವಿಜಯಪುರದಿಂದ ಸಂದೇಶ ಕಳಿಸಿದ್ರೆ, ಹಂಪಿ ನಗರ ಬೆಂಗಳೂರಿನಿಂದ ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಧರ್ಮಣ್ಣ ಧನ್ನಿ ಕಡಗಂಚಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ, ಕಲಬುರಗಿ ಜಿಲ್ಲೆಯಿಂದ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಭರ್ಜರಿ ಬೇಟೆಯಿಂದ ಈ ಭರ್ಜರಿ ಆಗಿರುವಂತಹ ಗೀತೆನ ಕೇಳಿದ್ವಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ನಮಗೋಸ್ಕರ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡ ಹಾಡ್ಲಿ, ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ರೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ, ಶಿರದಿಂದ ಸಂದೇಶ ಕಳಿಸಿದ್ರ. ಹಾಯ್ ಬೆಂಗಳೂರು, ನಮ್ಮ ಅಚ್ಚುಮೆಚ್ಚಿನ ನಗರ, ನಮ್ಮ ಊರಿನಿಂದ ಕೆಲಸದ ಮೇಲೆ ಸಾಕಷ್ಟು ಬಾರಿ ಬೆಂಗಳೂರಿಗೆ ಬಂದಿದ್ದೀವಿ. ಶ್ರೀ ಕೆಂಪೇಗೌಡರಿಗೆ ನಮ್ಮ ನಮಸ್ಕಾರಗಳು ಅಂತ ಸ್ಮಿತಾ ಸಾಯಿ ತನಯ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್ ಮೆಸೇಜ್, ತುಂಬ ಚೆನ್ನಾಗಿ ಕಳಿಸಿದ್ರ, ಖುಷಿಯಾಯಿತು. ರೋಹಿತ್ ದಾಸನಪುರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪಲ್ಲವಿಗೌಡ ಮೈಸೂರು ರಸ್ತೆ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಗೀತಾ ನಾಗಪ್ಪ ಶಿವಮೊಗ್ಗ, ಕೆಂಪೇಗೌಡರಿಗೆ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ವೆರಿ ನೈಸ್. ನಮಗೆ ಮೆಸೇಜ್ ಬಂದಿದೆ, ಹಾಯ್ ಐ ಆಮ್ ಮಿನುತಾ ಫ್ರಮ್ ಸುಂಕದ ಕಟ್ಟೆ, ಗುಡ್ ಮಾರ್ನಿಂಗ್ ಅಶ್ವಿತಾ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಿನುತಾ, ಆ್ಯಂಡ್ ವೆರಿ ವೆರಿ ಗುಡ್ ಮಾರ್ನಿಂಗ್ ನಿಮಗೆ. ಹಾಯ್ ಹಲೋ ನಮಸ್ಕಾರ ಅಶ್ವಿತಾ ಅಂತ ನಮಗೆ ಸಂದೇಶ ಬಂದಿದೆ. ಸಂತೋಷ್ ಧೂಪದಾಳದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ನಮಸ್ತೆ, ಶುಭ ಮುಂಜಾನೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಶ್ರೀಧರ್ಪನಗಟ್ಟಿ ಆನಂದ್ ಕುಮಾರ್, ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ವಿಭಿನ್ನವಾದ ವಿಶಿಷ್ಟವಾದಂತಹ ಪ್ಲೇಲಿಸ್ಟ್ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾವಿದ್ದೀವಿ ಸಾಕತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಹಾಯ್ ಮೇಡಮ್, ನನಗೊಂದು ಹಾಡು ಬೇಕಲ್ಲ ಅಂತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಖಂಡಿತ ಸರ್, ನೆಕ್ಸ್ಟ್ ಬರುವಂತಹ ಗೀತೆ ನಿಮಗೋಸ್ಕರ ಡೆಡಿಕೇಟೆಡ್ ಅಂತ ಹೇಳ್ತಾ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಆಶಾ ಕುಮಾರ್ ಆಲೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್. ಚಂದ್ರು ಮೇಲಿನ ಹನಸವಾಡಿ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ತುಮಗೂ ಕೂಡ. ಆ್ಯಂಡ್ TRH ಪ್ರಕಾಶ್ ಕುಮಾರ್ ಅಂದದೂರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ ನಮನಗಳು ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಶುಭೋದಯ ಶನಿವಾರದ ಶುಭೋದಯಗಳು ನಿಮಗೆ ಅಂತಿದ್ದಾರೆ. ಚಿದಾನಂದ TB ಸರ್ಕಲ್ ಹೊಸದುರ್ಗದಿಂದ ಮಂಡಿಕಲ್ ಕೃಪಾ ನಮಗೆ ಮೆಸೇಜ್ ಮಾಡಿದ್ರೆ. ನಮಗೆ ಸುಂಕದಕಟ್ಟೆಯಿಂದ ನಾವು ಸಂದೇಶ ಕಳಿಸ್ತಾ ಇದ್ದೀವಿ. ಅಶ್ವಿತಾ ಅವರೇ, ದಯವಿಟ್ಟು ಈ ಚಿತ್ರದ ಗೀತೆನ ಪ್ಲೇ ಮಾಡಿ ಅಂತಿದ್ದಾರೆ ವಿನುತಾ ಅವರು. ಖಂಡಿತ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಶಿವಮೊಗ್ಗದಿಂದ ಕಿರಣ್ ರವರು ಸಂದೇಶ ಕಳಿಸಿದ್ದಾರೆ. ನವೀನ್ ಕಾವ್ಯ ವ್ಯೂವರ್ಸ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ. ಎಲ್ಲಿ ಹೋಗಿದ್ರಿ ಹೋದ್ವಾರ ಮೇಡಮ್, ಮಿಸ್ ಆಗಿದ್ರಿ ನೀವು ಅಂತ ಹೇಳ್ತಾ ಇದ್ರೆ ನಮಗೆ. ದೇವಾನಂದ ಇಟಕಿ ಪ್ರಿಯದರ್ಶಿನಿ ಬಡಾವಣೆ ಶಿವಮೊಗ್ಗದಿಂದ, ಹೋದ್ವಾರ ನಾನು ಬಂದಿದ್ದೆ ರೀ, ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಲಾಸ್ಟ್ ಸ್ಯಾಟರ್ಡೆ ಇದ್ದೆ ತಾನೇ ನಾನು? ಹಾ, ಇದ್ದೆ, ನಾನೆಲ್ಲೂ ಹೋಗಿರ್ಲಿಲ್ಲ. ದಾವಣಗೆರೆಯಿಂದ ಸರಳ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಚಂದ್ರಶೇಖರ್ ಕಾನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ನಗರ ಬೆಂಗಳೂರನ್ನು ಕಟ್ಟಿದಂತಹ ನಮ್ಮ ಪ್ರೀತಿಯ ಕೆಂಪೇಗೌಡರಿಗೆ 101 ನಮನಗಳು ಅಂತ ಸುಧಾ ಬೂದಿಹಾಳದಿಂದ ಸಂದೇಶ ಕಳಿಸಿದ್ದಾರೆ. ನಾವೆಲ್ಲರೂ ಇಷ್ಟಪಡ್ತೀವಲ್ಲ ಕೆಂಪೇಗೌಡರನ್ನ, ಬೆಂಗಳೂರನ್ನ ಕೂಡ ಅಷ್ಟೇ ಪ್ರೀತಿಸ್ತೀವಲ್ವ. ಆನಂದ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಇನ್ನು ಕವಲಿ ಫ್ಯಾಮಿಲಿ, ಶಿವಲಿಂಗಪ್ಪ ಕವಲಿ, ಮನೋಜ, ಸಮರ್ಥ, ಮಂಜುಳಾ ಇಳಕಲ್ ಡಿಸ್ಟ್ರಿಕ್ಟ್ ಬಾಗಲಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ನಾರಾಯಣ ವಿಲ್ಸನ್ ಗಾರ್ಡನ್ನಿಂದ ಮೆಸೇಜ್ ಮಾಡಿದರೆ. ರವಿ ಬಟ್ಟಲೇರಿ ಸಿನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ, ಕೆ ವಿಮರ್ಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಮಹಾಲಿಂಗಪುರದಿಂದ ಆಯುಡಿನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜಾ, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೈರಾ, ಹುಮೇರಾ, ರಘಾತ, ಮರಿಯಾ ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣವಾ.

ಸೊಗಸಾದ ಗೀತೆಗಳ ಜೊತೆಗೆ ಪಯಣ ಸಾಗ್ತಾ ಇದೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಹಾಯ್ ಅಶ್ವಿತಾ, ಕೆಪಿ ರೋಡ್ ನಿಂದ ಗೋಪಾಲ್ ರವರು ನಮಗೆ ಮೆಸೇಜ್ ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ದನ್ವತ್ ತುರ್ವೇಕೆರೆಯಿಂದ ಸಂದೇಶ ಕಳಿಸಿದರೆ, ಸೂಪರ್ ನೇಮ್ ದನ್ವತ್. ಸಿಂಧನೂರು ಸುರೇಶ್ ಬಲುಟಗಿ ಶುಭೋದಯ ಅಂತ ಹೇಳ್ತಾ ಇದ್ರೆ. ಜೊತೆಗೆ ನಮಗೆ ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಶ್ವಿತಾ, ಕಾಫಿ ತಗೊಳ್ಳಿ ಅಂತ ಕಾಫಿ ಕೂಡ ಕಳಿಸ್ಬಿಟ್ಟಿದ್ದಾರೆ ನಮಗೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಕಾಫಿಗೆ ಆ್ಯಂಡ್ ತಮ್ಮ ರಿಕ್ವೆಸ್ಟ್ಗಳಿಗೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಸಂತೋಷ್ ಅವರು ಧೂಪದಾಳದಿಂದ ಮೆಸೇಜ್ ಮಾಡಿ, ಏನು ಮೇಡಮ್ ಎಷ್ಟು ದಿನದಿಂದ ನಮ್ಮ ಹಾಡನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೇನೇ ಮಾಡಲ್ವಲ್ಲ ನೀವು ಅಂತ ಕೇಳ್ತಾ ಇದ್ದೀರಾ. ಯೋಚನೆ ಮಾಡಬೇಡಿ, ಇದೀಗ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಈ ಸಾಂಗ್ನ. ನಿಮ್ಗೆ ಆದಷ್ಟು ಬೇಗ ಲಕ್ಷ್ಮೀ ಮಹಾಲಕ್ಷ್ಮಿ ಎಲ್ಲರೂ ಒಲಿಲಿ ಅಂತ ನಾವು ಕೂಡ ಆಶಿಸೋಣ.

ಸರ್ವಕಾಲಕ್ಕೂ ಸೂಕ್ತ ಅನ್ಸುವಂತಹ ಗೀತೆ. ಎಲ್ಲ ಥರ ನೋವು ಇರಲಿ, ಬೇಸರ ಇರಲಿ, ಗೊಂದಲಗಳಿರಲಿ ಅಥವಾ ಸಂತಸದ ಕ್ಷಣಗಳಿರಲಿ, ಆ ಸಮಯದಲ್ಲಿ ಈ ಹಾಡು ಹೇಳ್ಕೊಳ್ಳಲಿಕ್ಕೆ ಆಗದೇ ಇರೋಷ್ಟು ಸಾಂತ್ವನವನ್ನು ನಮ್ಗೆ ನೀಡ್ತಾ ಹೋಗುತ್ತೆ ಅಂತ ಹೇಳಬಹುದು. ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಸಾಗರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ, ಇಂತೆಂತಹ ಸುಮಧುರ ಗೀತೆಗಳನ್ನ ಪ್ಲೇ ಮಾಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಸುಧಾ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಪ್ಲೇಯಿಂಗ್ ಮೈ ಸಾಂಗ್ ಅಂತಿದ್ದಾರೆ ರೋಹಿತ್ ಅವರು. ಯು ವೆಲ್ಕಮ್. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಣಿ ಅವರು ಸಂದೇಶ ಕಳಿಸಿ, ನನ್ನ ವೃತ್ತಿ ಜೀವನದ 20 ವರ್ಷ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ನಾನಿದ್ದೆ, ಈಗ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಇದ್ರೂ ಸಹಿತ ಕೆಂಪೇಗೌಡರನ್ನ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮ ಮಾಹಿತಿ ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶುಭೋದಯ ಕನ್ನಡ ಕಾಮನಬಿಲ್ಲಿಗೆ ಈಗಷ್ಟೇ ಪ್ರಸಾರ ಆಡಿದಂತಹ ಗೀತೆ ಇಷ್ಟ ಆಯಿತು ಅಂತ ಪುಷ್ಪ ಜೆಪಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪುಷ್ಪ, ಐಲ್ ಗೆಟ್ ಬ್ಯಾಕ್ ಟು ಯು. ಆ್ಯಂಡ್ ಅನಾಗ್ರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಕೆಂಪೇಗೌಡರ ಬಗ್ಗೆ ನಾನೊಂದು ಕವನ ಬರೆದಿದ್ದೀನಿ, ಪ್ಲೀಸ್ ಓದಿ. ಕಲ್ಯಾಣ ನಗರಿಯ ಕಟ್ಟಿದ ವೀರ, ಸಂಸ್ಕೃತಿ ಬೆಳೆಸಿದ ಧೀಮಂತ ಧೀರ, ಬೆಂಗಳೂರಲ್ಲಿ ಜನಿಸಿದ ತಾಯಿ ಮಡಿಲಿನಲ್ಲಿ ನಿಮ್ಮ ಹೆಸರು ಅಜರಾಮರವಾಯಿತು ಇತಿಹಾಸದಲ್ಲಿ ಅಂತ ತುಂಬ ಸೊಗಸಾದಂತಹ ಗೀತೆಯನ್ನು ಅವರು, ಕವನವನ್ನು ಅವರು ಬರೆದಿದ್ದಾರೆ. ಧನ್ಯವಾದಗಳು. ಆ್ಯಂಡ್ ಪುಷ್ಪ ಅವರೇ, ನಿಮ್ಮ ಸಂದೇಶಕ್ಕೆ ಯಾವ ಚಿತ್ರದ ಗೀತೆ ಇನಿಯಮನದಲ್ಲಿ ಅಲ್ವಾ?

ಸ್ಟೇಟ್ ರೌಡಿ ಫಿಲಮ್ ಸಾಂಗ್ ಅದಾಗಿತ್ತು. ಓಕೆ, ಆ್ಯಂಡ್ ನಮಗೋಸ್ಕರ ಒಂದು ಒಳಗೀತನ ಪ್ಲೇ ಮಾಡಿ ಅಂತ ಅಕ್ಷತಾ ವಾಣಿಶ್ರೀ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಅವರು ಲೇಟಾಗಿ ಕಳಿಸಿದ್ರು, ಲೇಟೆಸ್ಟಾಗಿ ಮೆಸೇಜ್ನ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲರಿಗೂ, ಬೆಂಗಳೂರಿನಲ್ಲಿರುವಂತಹ ಎಲ್ಲರಿಗೂ ಹಾಗೂ ಕೆಂಪೇಗೌಡರನ್ನ ಪ್ರೀತಿಸುವಂತಹ ಎಲ್ಲರಿಗೂ ಕೂಡ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ಸರಿಯಾಗಿ 10 ಗಂಟೆಗೆ ಇನ್ನೇನು ಕೆಲವೇ ಸೆಕೆಂಡಲ್ಲಿ ಭೇಟಿಯಾಗೋಣ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ ಕೇಳಿಸ್ತಾರಿ ಕನ್ನಡ ಕಾಮನ ಬಿಲ್ಲನ್ನ ಸೂಪರ್ ಪ್ರೋಗ್ರಾಮ್ ಕೆಂಪೇಗೌಡ ಮಾಹಿತಿ ಅಂತೂ ಇಷ್ಟ ಆಯಿತು ಅಂತಿದ್ದಾರೆ ರೂಪಾ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚಂದನ್ ಕುಂಟೇಶ್ವರದಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಮಸ್ಕಾರ, ಶುಭ ದಿನ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 10:01 ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರ ಬಗ್ಗೆ, ಚಿತ್ರಗಳ ಬಗ್ಗೆ, ಗೀತೆಗಳ ಬಗ್ಗೆ, ಗೀತೆಗಳ ಸುತ್ತ ಸುತ್ತುವಂತಹ ವಿಷಯಗಳ ಕುರಿತು ನಾವು ಮಾತಾಡ್ತಾ ಸಾಕ್ತೀವಿ. ಅದೇ ರೀತಿಯಲ್ಲಿ ಇವತ್ತು ವೀಕೆಂಡ್, ಶನಿವಾರ, ಕೆಂಪೇಗೌಡ ಜಯಂತಿ ಇರುವಂತಹ ದಿನ, ಯಾವ ಒಂದು ಟಾಪಿಕ್ನ ಹೊತ್ತು ನಾನು ಬಂದಿದ್ದೀನಿ ಎಂದಿನಂತೆ ನಾನು ಯಾವತ್ತಾನೇ ನಾನು ಹೇಳಿದ್ದೀನಿ ಟಾಪಿಕ್ ಹೇಳಿ, ನೀವೇನು ಹೇಳ್ತೀರೋ ಅದನ್ನೇ ಕೇಳೋದಷ್ಟೇ ನನ್ನ ಕೆಲಸ. ಸದ್ಯಕ್ಕೆ ಒಂದು ಗೀತನ ಪ್ಲೇ ಮಾಡ್ತೀನಿ. ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿರಬಹುದು ಅಂತ ನೀವು ಗೆಸ್ ಮಾಡಿ ನನಗೆ ಮೆಸೇಜ್ ಮಾಡಬೇಕಾಗುತ್ತೆ. ನಮ್ಮ ನಂಬರ್ 9480901013, ಇನ್ನೊಮ್ಮೆ ಹೇಳ 9480901013. ಸೊ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ. ಸದ್ಯಕ್ಕೆ ನಿಮ್ಮ ಜೊತೆಯಾಗಿರೋದು ನಾನು RJ ಅಶ್ವಥ ಮಲ್ನಾಡ್.

ನಮ್ಮ ಹೆಮ್ಮೆಯ ನಾಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರುನಾಡಿನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಕೆಂಪೇಗೌಡರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಥವಾ ಟ್ರಾಫಿಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಓ ಮೈ ಗಾಡ್, ಸುಮಾರಷ್ಟು ಸಂದೇಶಗಳು ಬಂದಿದೆ. ಬಟ್ ವೆರಿ ಸಾರಿ, ಇಲ್ಲ, ನಾನು ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡಿಸ್ಕಷನ್ ನಡೀತಾ ಇರುವಂತಹ ವಿಷಯ ಏನು ಅಂತ ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಗೆಸ್ ಮಾಡೋದು ಒಳ್ಳೆಯದು. ಸೊ ಈ ಹಾಡಿನಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಎರಡು ಹಾಡನ್ನ ಪ್ಲೇ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ಈಗ ಪ್ಲೇ ಮಾಡಿರೋ ಹಾಡಿನ ಸಮೇತವಾಗಿ ಇನ್ನೆರಡು ಹಾಡನ್ನಲ್ಲೂ ಒಂದು ಸಾಮ್ಯತೆಯನ್ನು ನೀವು ಕಾಣಬಹುದು. ದೇರ್ ಇಸ್ ಒನ್ ಸಿಮಿಲಾರಿಟಿ. ಸೂಕ್ಷ್ಮವಾಗಿ ಈ ಹಾಡನ್ನು ವಿಜುಲೈಸ್ ಮಾಡ್ಕೊಳ್ಳಿ, ಯಾವ ರೀತಿ ಚಿತ್ರೀಕರಣ ಮಾಡಿದ್ರು, ಏನೇನು ಪ್ರಾಪ್ಸ್ ಯೂಸ್ ಮಾಡಿದ್ರು ಅಂತ. ಸೊ ನಾನೊಂದು ಹಿಂಟನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಿರಬಹುದು ಅಂತ ನೀವು ನನಗೆ ಸಂದೇಶದ ಮುಖಾಂತರ ಕಳಿಸಬಹುದು. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಸೂಪರ್ ಹಿಟ್ ಆದಂಥ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು ನನಗೆ ನಿಮ್ಮ ಸಂದೇಶಗಳನ್ನ ಓದಿ. ಭಾಗ್ಯ ರಾಮಣ್ಣ ನಮಗೆ ಸರಿಯಾದಂತಹ ಉತ್ತರವನ್ನು ಫಸ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಒಂದು ಉತ್ತರ ಸರಿಯಾಗಿದೆ. ಜೊತೆಗೆ ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶ್ರೀನಾಥ್ ಕಾಂಬ್ಳೆ, ಓಕೆ, ಟು ಅನ್ ಎಕ್ಸ್ಟೆಂಟ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಅಶೋಕ್ ರವರೇ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ರೂಪಾ ಪಾಂಡುರಂಗ್, ಶ್ರವಂತ್ ಚಿತ್ರದುರ್ಗದಿಂದ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಸರಿಯಾದಂತಹ ಉತ್ತರ ಇನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ಟೈಟಲ್ ಟ್ರ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೋ, ಶರತ್ ಹಾಗೂ ಪದ್ಮಜ ಬಿಡಿ ಹಂಪಿನಗರ ಬೆಂಗಳೂರಿನಿಂದ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ತಲೆ ಕೆರೆತ್ಕೊಂಡು ನೋವಾಗ್ತಾ ಇದೆ ಮೇಡಮ್, ನಮ್ಗೆ ಉತ್ತರ ಗೊತ್ತಾಗ್ತಿಲ್ಲ ಅಂತಂದರೆ ಇಟ್ಸ್ ಓಕೆ, ನಾನು ಹೇಳ್ತೀನಿ ಉತ್ತರನ. ಶಕುಂತಲಾ ಶಂಕರ್ ಮಂಡ್ಯದಿಂದ ಕರೆಕ್ಟ್ ಆಗಿರುವಂಥ ಉತ್ತರವನ್ನು ಕೊಟ್ಟಿದ್ದೀರಾ. ಬಿನ್ನಿಪೇಟೆಯಿಂದ ಕಬಾಡಿ ಇಂದಿರಾ, ಕಬಾಡಿ ವೆಂಕಟೇಶ್, ರೈಟ್ ಆನ್ಸರ್. ಹರಿಹರ ಕಾಲೋನಿಯಿಂದ ರಾಜ್ಕುಮಾರ್ ಕಾತರಕಿ, ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ನಂಜನಗೂಡಿನಿಂದ ನಮಗೆ ಜೀವನ ಜ್ಯೋತಿ ಅವರು ಸಂದೇಶ ಕಳಿಸಿದ್ದಾರೆ, ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಾ ನೀವು. ಆ್ಯಂಡ್ ನಂದಿನಿ ಮಾಲ್ತೇಶ್ ಸಾಗರದಿಂದ ಪಾರ್ಷಲಿ ರೈಟ್ ಆನ್ಸರ್. ಸೊ ಸರಿಯಾದಂಥ ಉತ್ತರ ಆ್ಯಂಡ್ ಪಾರ್ಷಲಿ ರೈಟ್ ಆನ್ಸರ್ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು, ಚರ್ಚೆ ಮಾಡ್ತಿರುವಂತಹ ವಿಷಯ ಬಂದು ವೇದಿಕೆ, ಸ್ಟೇಜ್. ನಮ್ಮೊಳಗಿನ ಪ್ರತಿಭೆಗೆ ಬೆಳಕು ನೀಡುವಂತಹ ಸ್ಥಳ ಅಲ್ವಾ. ನಮ್ಮ ಜೀವನದಲ್ಲಿ ಕೆಲವು ಸ್ಥಳಗಳನ್ನ ಕೇವಲ ಒಂದು ಜಾಗ ಆಗಿ ನಾವು ನೋಡೋದಿಲ್ಲ, ಅವು ನಮ್ಮ ಕನಸುಗಳಿಗೆ, ಭಾವನೆಗಳಿಗೆ ಮತ್ತು ಸಾಧನೆಗಳಿಗೆ ಸಾಕ್ಷಿಯಾಗಿರುತ್ತೆ. ಅಂತಹ ಒಂದು ಸ್ಥಳ

ಬರೀ ಸ್ಥಳ ಮಾತ್ರ ಅಲ್ಲ, ಪವಿತ್ರವಾದಂತಹ ಸ್ಥಳನೇ ವೇದಿಕೆ. ವೇದಿಕೆ ಅಂತ ಹೇಳಿದ್ರೆ ನಾಲ್ಕು ಕಂಬಗಳ ನಡುವೆ ಇರುವಂತಹ ಒಂದು ಜಾಗ ಅಲ್ಲ ವೇದಿಕೆ ಅಂದ್ರೆ, ನಮ್ಮೊಳಗೆ ಅಡಗಿರುವಂತಹ ಪ್ರತಿಭೆಯನ್ನ ಜಗತ್ತಿನ ಮುಂದೆ ತೋರಿಸುವ ಒಂದು ಅವಕಾಶ, ಒಂದು ಅದ್ಭುತವಾದಂತಹ ಅವಕಾಶ.

ಒಂದು ಮಗುವಿನ ಜೀವನದಲ್ಲಿ ಮೊದಲ ವೇದಿಕೆ ಯಾವ್ದು ಗೊತ್ತಾ? ಅದು ಮನೆಯ ಒಂದು ಸಣ್ಣ ಕೋಣೆ ಇರಬಹುದು. ಅಮ್ಮ ಅಪ್ಪನ ಮುಂದೆ ಹೇಳಿದ ಮೊದಲ ಕವನ ಇರಬಹುದು, ಅಥವಾ ಹಾಡಿದಂತಹ ಹಾಡಿರಬಹುದು. ಇನ್ನು ಶಾಲೆಯ ಕಾರ್ಯಕ್ರಮದಲ್ಲಿ ಮಾಡಿದಂತಹ ಮೊದಲ ನೃತ್ಯ ಮರೀಲಿಕ್ಕೆ ಸಾಧ್ಯನಾ? ಆ ಚಿಕ್ಕ ವೇದಿಕೆಯಲ್ಲೇ ಒಂದು ಮಗುವಿನ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅನ್ನೋದು ಹುಟ್ಟುತ್ತೆ. ಮಗು ಒಂದು

ಮೊದಲ ಬಾರಿಗೆ ವೇದಿಕೆ ಮೇಲೆ ನಿಂತಾಗ ಅದರ ಮನಸ್ಸಿನಲ್ಲಿ ಭಯ ಇರುತ್ತೆ. ನಾನು ಸರಿಯಾಗಿ ಮಾಡಬಹುದಾ? ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರಲ್ವಾ? ಆದರೆ ಆ ಒಂದು ಹೆಜ್ಜೆ ಮುಂದೆ ಇಟ್ಟ ಕ್ಷಣದಿಂದ ಅದರೊಳಗೆ ಧೈರ್ಯ ಬೆಳೆಯುತ್ತೆ. ವೇದಿಕೆ ಮಕ್ಕಳಿಗೆ ಕೇವಲ ಪ್ರದರ್ಶನ ಸ್ಥಳವಲ್ಲ, ಅದು ಅವರ ಕನಸುಗಳಿಗೆ ಮೊದಲ ಮೆಟ್ಟಿಲು. ಇದನ್ನು ಹೇಳ್ತಾ ನಿಮ್ಮ ವೇದಿಕೆ ಮೊದಲನೇ ಬಾರಿಗೆ ನೀವು ಹಂಚ್ಕೊಂಡಂತಹ ಕ್ಷಣವನ್ನು ಕೂಡ ನಮ್ಮೊಟ್ಟಿಗೆ ನೀವು ಹಂಚ್ಕೊಬಹುದು. ನಮಗೆ ಪಲ್ಲವಿಗೌಡ ಮೈಸೂರು ರಸ್ತೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಚಿಕ್ಕ ಹುಡುಗಿ ಇರುವಾಗ ನನ್ನ ಶಾಲಾ ದಿನಗಳಲ್ಲಿ ಒಮ್ಮೆನೂ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟೇ ಇಲ್ಲ, ಯಾಕಂದರೆ ತುಂಬ ಭಯ ಇತ್ತು ಆ ದಿನಗಳಲ್ಲಿ. ಈಗ ನೆನೆಸ್ಕೊಂಡ್ರೆ ಅನಿಸುತ್ತೆ, ಇದೇ ನಾನು ಕಡೆ ಪಕ್ಷ ಚಿಕ್ಕ ಪುಟ್ಟ ಅವಕಾಶವನ್ನಾದರೂ ಉಪಯೋಗಿಸ್ಕೊಳ್ಬಹುದಾಗಿತ್ತಲ್ವಾ ಅಂತ ಎಷ್ಟೋ ಸಲ ನಮ್ಗೆ ಹಾಗೆ ಅನಿಸುತ್ತೆ. ನಾನಂತೂ ಫಸ್ಟ್ ಟೈಮ್ ಸ್ಟೇಜ್ ಹತ್ತಾಗ ಅತ್ತೇ ಬಿಟ್ಟಿದ್ದೆ ಭಯಕ್ಕೆ. ಆ್ಯಂಡ್ ನಾನು ಶಾಲೆಯಲ್ಲಿ ಓದಿದಾಗ ತುಂಬ ನಾಟಕದಲ್ಲಿ ಸ್ಟೇಜ್ ಮೇಲೆ ಅಭಿನಯ ಮಾಡಿದ್ದೀನಿ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್. ಸೊ ನಿಮ್ಮ ಒಂದು ಶಾಲಾ ದಿನಗಳ ಎಕ್ಸ್ಪೀರಿಯನ್ಸ್ನ ಕೂಡ ನೀವು ನೆನಪಿಸ್ಕೊಬಹುದು. ಕೆಲವರು ಶಾಲಾ ದಿನಗಳಿರುತ್ತೆ, ಇನ್ನು ಕೆಲವರು ಈ ಗಣೇಶ ಎಲ್ಲ ಕೂಸಿದಾಗ ಆರ್ಕೆಸ್ಟ್ರಾ ಇಟ್ಟಿರ್ತಾರೆ, ನೆನಪಿದೆಯಾ? ಆ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಮಾಡೋದು ಆ ರೀತಿಯೆಲ್ಲ ಮಾಡ್ತಿರ್ತಾರೆ. ಸೂಪರ್ ನೆನಪುಗಳಲ್ಲ ಅವೆಲ್ಲ ನೆನಪಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದೆ ಒಂದು ಮತ್ತೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರುವಂತಹ ಗೀತೆನ ಕೇಳಿ. ನಿನಗೋಸ್ಕರ ಚಿತ್ರ ಅಲ್ಲ, ಲಾಲಿ ಹಾಡೋ ಚಿತ್ರದಿಂದ.

ಇವತ್ತಿನ ನನ್ನ ಪ್ರೋಗ್ರಾಮ್ ಸೂಪರ್ ಹಿಟ್ ಅನ್ಸುತ್ತೆ. ಯಾಕೆ ಹೇಳಿ, ಎಷ್ಟೊಂದು ಮೆಸೇಜಸ್ ಬರ್ತಿದೆ, ನಿಮ್ಮ ಸುಂದರ ನೆನಪುಗಳನ್ನ ನನ್ನೊಟ್ಟಿಗೆ ಹಂಚ್ಕೊತಾ ಇದ್ದೀರಾ, ಬಹಳ ಖುಷಿ ಆಗ್ತಾ ಇದೆ. ಸಿಂಧನೂರು ಸುರೇಶ್ ಬಲುಟಗಿ ಅವ್ರು ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ನಾನು 7ನೇ ಕ್ಲಾಸ್ನಲ್ಲಿ ಓದ್ತಿರ್ಬೇಕಾದ್ರೆ ನಾನೊಂದು ಪುರಂದರದಾಸರ ಹಾಡನ್ನು ಹಾಡಿದ್ದೆ, ನನಗೆ 2nd ಪ್ರೈಸ್ ಬಂದಿತ್ತು ಮೇಡಮ್ ಬಹುಮಾನವಾಗಿ. ನೋಟ್ಬುಕ್ನ ಮತ್ತು ಪೆನ್ನನ್ನು ಕೊಟ್ಟಿದ್ರು ಅಂತ. ಕ್ಷಮೆಯತೆ, ಕೆಂಪು ಬಂದ್ಬಿಡ್ತು ನನಗೆ. ಆ್ಯಂಡ್ ಎಸ್, ಬಹುಮಾನ ಸಿಕ್ಕಿತ್ತು ಅಂತ ಈಗ 49 ವರ್ಷದ ಸುರೇಶ್ ಅವರು ನೆನಪಿಸ್ಕೊತಾದ್ರೆ. ಅದೇ ರೀತಿ ಶಕುಂತಲಾ ಶಂಕರ್ ಮಂಡ್ಯ ಅಂತ ಮೆಸೇಜ್ ಮಾಡಿ, ಮೇಡಮ್ ನಾನು ಪ್ರೀತ್ಸೆ ಪ್ರೀತ್ಸೆ ಹಾಡನ್ನು ಹಾಡಿದ್ದೆ ಪ್ರತಿಭಾ ಕಾರಂಜಿಯಲ್ಲಿ ಅಂತ ಹೇಳ್ತಾ ಇದಾರೆ. ಸೂಪರ್. ನನ್ನ ಮೊದಲ ರಂಗ ಪ್ರದರ್ಶನ, ನಾನು ಬೇಬಿ ಸಿಟ್ಟಿಂಗ್ನಲ್ಲಿ. ಓ, ಇವ್ರು ಯಾರು ನಮ್ಮೆಲ್ಲರಿಗಿಂತ ಸೀನಿಯರ್ ಕಣ್ರಿ. ನಾನು ಅಮ್ಮ ಹುವಾಡಗಿತ್ತಿ ಪಾತ್ರದಲ್ಲಿ ನನ್ನನ್ನು ರೆಡಿ ಮಾಡಿ ಕಳಿಸಿದ್ರು. ನನಗೆ ಬಹುಮಾನ ಕೂಡ ಬಂದಿತ್ತು, ಟ್ರೋಫಿ ಹಾಗೂ ಪಾರ್ಲೆಜಿ ಬಿಸ್ಕೆಟ್ ಬಂದಿತ್ತು ಅಂತ ನೆನೆಸ್ಕೊತಾ ಇದ್ದಾರೆ ಸ್ಮಿತಾ ಚಿತ್ರದುರ್ಗದಿಂದ. ಸೂಪರ್ ಸ್ಮಿತಾ. ಹಾಯ್ ಅಶ್ವಿನಿ ಮಲ್ನಾಡ್, ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ಓಕೆ, ನಾನು ಶಾಲಾ ದಿನದಲ್ಲಿ ಸ್ಟೇಜ್ ಮೇಲೆ ಪ್ರಶಸ್ತಿ ಪಡೆದದ್ದುಂಟು ಆಟದಲ್ಲಿ, ಮತ್ತು ಸ್ಕೌಟ್ನಲ್ಲಿ ಇದ್ದದನ್ನು ನೆನಪಿಸೋದಕ್ಕೆ ಧನ್ಯವಾದಗಳು ಅಂತಿದ್ದಾರೆ ನಮಗೆ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತ್ ಕುಮಾರ್ ಅವರು. ನಮ್ಮ ಶಾಲೆಯಲ್ಲಿ ರಾಷ್ಟ್ರಗೀತೆಯ ಮುಂಚೆ ನ್ಯೂಸ್ ಪೇಪರ್ ಓದು ಅದೇ ಮೊದಲ ವೇದಿಕೆ ಅಂತ ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಅದಂತೂ ಕೈಕಾಲೆಲ್ಲ ನಡಗ್ಬಿಡೋದಲ್ವಾ, ಎಲ್ಲಾದರೂ ತಪ್ಪಾಗಿ ಉಚ್ಚಾರಣೆ ಮಾಡಿಬಿಟ್ವೇನೋ ಅಂತ ಅಂದ್ಬಿಟ್ಟು. ಪ್ರೋಗ್ರಾಮ್ ಸಖದಾಗಿದೆ, ನಾನಂತ ಸ್ಕೂಲ್ನಲ್ಲಿ ಏಕಲವ್ಯ ಪಾಠ ಮಾಡಿದ್ದೆ ಅಂತ ಶ್ರೀನಾಥ್ KP ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್. ನಿಮ್ಮೆಲ್ಲರ ಸಂದೇಶ ಓದಿ ನನಗೆ ಬಹಳ ಖುಷಿಯಾಯಿತು ಅಂತ ಹೇಳ್ತಾ ಈಗ ಮತ್ತೊಂದು ಸಾಂಗ್ ಕೇಳೋಣ. ದಿಸ್ ಇಸ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಾಂಗ್ ಆಫ್ ಆರ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಯಾಕಂದರೆ ಅಷ್ಟು ಹೈ ಬೀಟ್ ಇರುವಂತಹ ಸಾಂಗ್, ಬಟ್ ಜಾಸ್ತಿ ಜನಕ್ಕೆ ತಲುಪಲಿಲ್ಲ. ಆದರೆ ಏನಂತೆ, ಇವತ್ತಿನ ಪ್ರೋಗ್ರಾಮ್ ಮೂಲಕ ತಲುಪಿಸೋ ಪ್ರಯತ್ನವನ್ನು ಮಾಡೋಣ. ನೀವು ಕೇಳಿ ಹಾಡನ್ನು ಎಂಜಾಯ್ ಮಾಡಿ ಆ್ಯಂಡ್ ಸಿಕ್ಕಾಪಟ್ಟೆ ಜೋಶ್ ಕೊಡುವಂತಹ ಸಾಂಗ್ ಇದು. ಯಾಕೆ ಹೇಳಿ, ಈ ಹಾಡಿನಲ್ಲಿ ಅಭಿನಯಿಸಿರೋದು, ನೃತ್ಯವನ್ನು ಮಾಡಿರೋದು ನಮ್ಮ ನಿಮ್ಮ ಪ್ರೀತಿಯ ಶಿವಣ್ಣನವರು.

ಇಷ್ಟೊತ್ತವರೆಗೂ ನಾವು ಮಕ್ಕಳ ಜೀವನದಲ್ಲಿ ವೇದಿಕೆ ಹೇಗೆಲ್ಲ ಅವ್ರಿಗೆ ಆತ್ಮವಿಶ್ವಾಸವನ್ನು ಮತ್ತು ಜೀವನ ಪೂರ್ತಿ ನೆನಪಿಡುವಂಥ ನೆನಪುಗಳನ್ನ ತುಂಬಿತು ಅಂತ ನೋಡಿದ್ವಿ, ಕೇಳಿದ್ವಿ. ಇದೀಗ ಸಾಧಕರ ಬಗ್ಗೆ ಮಾತಾಡೋದಾದರೆ, ಸಾಧಕರ ಜೀವನದಲ್ಲಿ ವೇದಿಕೆ ಅಂತ ಹೇಳಿದ್ರೆ ಅದು ಅವರ ಕನಸುಗಳಿಗೆ ಸಿಗುವಂತಹ ಗೌರವ. ಒಬ್ಬ ಗಾಯಕನಿಗೆ ವೇದಿಕೆ ಅಂತ ಹೇಳಿದ್ರೆ ಅವನ ಧ್ವನಿಯ ಮನೆ, ಒಬ್ಬ ಕಲಾವಿದನಿಗೆ ಅದು ಅವನ ಕಲೆಯ ಜಗತ್ತು, ಒಬ್ಬ ಶಿಕ್ಷಕನಿಗೆ ಅದು ಜ್ಞಾನ ಹಂಚುವ ಸ್ಥಳ. ಆದರೆ ಒಂದು ವಿಷಯ ನೆನಪಿರಲಿ ಸ್ನೇಹಿತರೆ, ವೇದಿಕೆಯ ಮೇಲೆ ಕಾಣುವ 5 ನಿಮಿಷಗಳ ಹಿಂದೆ ಅನೇಕ ದಿನಗಳ ಅಭ್ಯಾಸ ಇರುತ್ತೆ. ಜನರು ಚಪ್ಪಾಳೆ ಹೊಡೆಯುವ ಕ್ಷಣವನ್ನು ನೋಡ್ತಾ ಇರ್ತೀವಿ, ಆದರೆ ಅದರ ಹಿಂದೆ ಇರುವಂತಹ ಕಣ್ಣೀರು, ಶ್ರಮ, ಸೋಲು ಮತ್ತು ಎದ್ದು ನಿಲ್ಲುವ ಪ್ರಯತ್ನವನ್ನು ಕೆಲವೇ ಕೆಲವು ಜನರು ನೋಡಿರ್ತಾರೆ. ಹಾಗಾಗಿ ವೇದಿಕೆ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯವಾದಂತಹ ಅಂಗ. ಬಾಲ್ಯದಿಂದ ಯೌವನದಲ್ಲಿ ಜವಾಬ್ದಾರಿಯುತವಾದಂತಹ ಪಾತ್ರಗಳನ್ನು ನಿಭಾಯಿಸುವಂತಹ ನಮ್ಮಲ್ಲಿ ಈ ವೇದಿಕೆ ಅನ್ನೋದು ಒಂದು ದೊಡ್ಡ ಕನಸಿನ ಆರಂಭ ಆಗಿರುತ್ತೆ. ಮತ್ತು ನೆನಪಿರಲಿ, ವೇದಿಕೆ ಮೇಲೆ ನಿಂತ ವ್ಯಕ್ತಿಗೆ ಮಾತ್ರ ಚಪ್ಪಾಳೆ ಸಿಗೋದಿಲ್ಲ, ಮೊದಲ ಹೆಜ್ಜೆ ಇಟ್ಟ ಧೈರ್ಯಕ್ಕೂ ಚಪ್ಪಾಳೆ ಸಿಗುತ್ತೆ ಅನ್ನೋದು ಸದಾ ನೆನಪಿರಲಿ. ಇದನ್ನು ಹೇಳ್ತಾ ನನಗೊಂದು ಭಾವನಾತ್ಮಕವಾದಂತಹ ಸಂದೇಶಗಳು ಸುಮಾರಷ್ಟು ಬಂದಿದೆ. ನಾನೊಬ್ಬ ಆರ್ಕೆಸ್ಟ್ರಾ ಹಾಡುಗಾರ, ನನ್ನದೇ ಸ್ವಂತ ತಂಡ ಇದೆ. ಕಾರ್ಯಕ್ರಮಗಳಲ್ಲಿ ಹಾಡುವಾಗ ಕೇಳುಗರಿಂದ ಕೇಳಿ ಬರುವ ಚಪ್ಪಾಳೆಗಳ ಸುರಿಮಳೆ ಮತ್ತು ಒನ್ಸ್ ಮೋರ್ ಅನ್ನುವಂತಹ ಮಾತುಗಳು ಕೇಳಿದಾಗ, ಹಾಗೂ ಕೇಳುಗರು ಸ್ಟೇಜ್ ಮೇಲೆ ಹತ್ತಿ ಒಂದು ಸ್ಟೆಪ್ ಹಾಕಿದಾಗ ಹಾಡುಗಾರರಿಗೆ ಮತ್ತಷ್ಟು ಹುರುಪು ಮೂಡುತ್ತೆ ಅಂತ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್.

ಸರ್. ನಂಗೆ ಬಹಳ ಖುಷಿ ಆಯಿತು ನಿಮ್ಮ ಸಂದೇಶವನ್ನು ಓದಿ. ಸುಮಾರಷ್ಟು ಜನ ಸ್ನೇಹಿತರು ಕೂಡ ಸಂದೇಶಗಳನ್ನ ಕಳಿಸಿದ್ರೆ ಖಂಡಿತ ಸಂದೇಶಗಳನ್ನ ಓದ್ತೀನಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಸೊಗಸಾದ ಗೀತೆಯನ್ನು ನಿಮಗೋಸ್ಕರ ಆ್ಯಂಡ್ ಎಲ್ಲ ವೇದಿಕೆಯನ್ನು ಹಂಚಿಕೊಂಡಂತಹ ಸ್ನೇಹಿತರಿಗೋಸ್ಕರ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫಲ್ಲಿ ನೀವು ವೇದಿಕೆಗಳನ್ನ ಹಂಚಿಕೊಂಡಿರಬಹುದು ಅಥವಾ ಹತ್ತಿರಬಹುದು, ಪ್ರತಿ ಹಾಡು ನಿಮ್ಮೆಲ್ಲರಿಗೂ ಬಹಳ ಸೂಕ್ತ ಅಂತ ಅನಿಸುತ್ತೆ.

0: ಒಳ ಲವ್ಲಿ ಸಾಂಗ್ ಹಠವಾದಿ ಚಿತ್ರದಿಂದ ಈ ಗೀತೆನ ಕೇಳಿದ್ರಿ. ನಮಗೆ ಮೆಸೇಜ್ ಬಂದಿದೆ, ಗುಡ್ ಬೆಳಿಗ್ಗೆ ಅಂತ ಹೇಳ್ತಿದ್ರೆ ಮುಖೇಶ್ರ ಅವರು. ಇವತ್ತಿನ ವಿಷಯ ವೇದಿಕೆ ಅಂತ ಗೊತ್ತಿರಲಿಲ್ಲ, ಕ್ರೌಡ್ಸ್ ಲೈವ್ ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಂಡಿದ್ದೆ. ಅದ್ಭುತ ವಿಚಾರ. ಹೌದು, ವೇದಿಕೆ ಅನ್ನೋದು ನಮ್ಮೆಲ್ಲರಿಗೂ ಯಾವುದಾದ್ರೂ ಒಂದು ಹಂತದಲ್ಲಿ ನಮ್ಮ ಜೀವನದ ಒಂದು ಭಾಗವಾಗಿತ್ತು. ನನಗೆ ತಕ್ಷಣ ನೆನಪಾಗೋದು ಅಂದರೆ ನನ್ನ ಹೈಸ್ಕೂಲ್ನಲ್ಲಿ ಮರ್ಚೆಂಟ್ ಆಫ್ ವೆನಿಸ್ ನಾಟಕ ಪ್ರದರ್ಶನ ಮಾಡ್ತಿರ್ಬೇಕಾದ್ರೆ ಅದರ ಮೊದಲನೇ ಭಾಗ ನನ್ನ ಜೊತೆ ಇದ್ದಂತಹ ಸ್ನೇಹಿತನಿಗೆ ಸಾಲುಗಳು ಮರೆತು ಹೋಗಿ ಅದನ್ನು ನಾನು ಸ್ಟೇಜಿನ ಮೇಲೆ ನೆನಪಿಸಿ ಎಲ್ಲರೂ ಕೇಕೆ ಹಾಕಿ ನಕ್ಕಿದ್ದು, ಮತ್ತು ಇಡೀ ನಾಟಕ ಅವನು ಬಂದಾಗಲೆಲ್ಲ ರೇಗಿಸಿದ್ದು ಈಗಲೂ ಅಚ್ಚಾಗಿ ನೆನಪಿದೆ ಅಂತ. ಹಾಡುಗಳು ಮತ್ತು ಹಾಗೆ ನಮ್ಮ ಎಲ್ಲ ಕೇಳುಗರ ಅನುಭವಗಳು ನನಗೆ ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮುಖೇಶ್ ಅವರೇ ತಮ್ಮ ಸಂದೇಶಕ್ಕೆ. ಆ್ಯಂಡ್ ಸುಮಾರು ಜನ ಸ್ನೇಹಿತರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಸ್ಕೂಲ್ನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ದೆ, ಸಿಕ್ಕಾಪಟ್ಟೆ ಭಯ ಆಯಿತು ಅಂತ ಕೀರ್ತನ ಅವರು ಹೇಳ್ತಾ ಇದ್ದಾರೆ. ನಾನು ಕೂಡ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಸರಳ ಅವರು, ನನಗೀಗ 53 ವರ್ಷ, ಆದರೆ ಮೊದಲನೇ ಬಾರಿಗೆ ಸ್ಟೇಜ್ ಹತ್ತಿದಾಗ 4ನೇ ಕ್ಲಾಸ್ನಲ್ಲಿದ್ದೆ, ಅಮ್ಮ ಹೇಳ್ಕೊಟ್ಟಂತಹ ದೇವ್ರ ಹಾಡನ್ನು ಹೇಳಿದ್ದೆ, ನನಗಾಗ ತುಂಬ ಖುಷಿಯಾಯಿತು. ಒಂದು ನವಿಲಿನ ಚಿತ್ರ ಇರುವಂಥ ಒಂದು ಕ್ಲಿಪ್ನ ಬಹುಮಾನವಾಗಿ ಕೊಟ್ಟಿದ್ರು ಅಂತ. ಸೂಪರ್ ಅಲ್ಲ ಆಗಿನ ಕಾಲ, ಲೋಟ ಸ್ಪೂನು ಕ್ಲಿಪ್ಗಳು ತಟ್ಟೆ ಇವೆಲ್ಲ ಕೊಡ್ತಾರೆ ಗಿಫ್ಟ್ ಅಂತ, ಹಾಗೆ ಎತ್ತಿಟ್ಕೊಂಡಿರ್ತೀವಿ. ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿಯಿಂದ ಜೋಡಿ ಹಕ್ಕಿ ಚಿತ್ರದ ಹರಹರ ಗಂಗೆ ಹಾಡನ್ನು ನಾನು ಹಾಡಿದ್ದೆ ಅಂತ ಹೇಳ್ತಾ ಇದ್ರೆ, ಇವತ್ತಿನ ಕಾರ್ಯಕ್ರಮ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಿದ್ದಾರೆ ನಾಗರತ್ನರವರು ರಾಜಾಜಿನಗರದಿಂದ. ಇನ್ನು ರಾಮರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿ, 1981 ನನ್ನ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಡಿಗ್ರಿ ಓದ್ತಿರ್ಬೇಕಾದ್ರೆ ಅಳಿಯ ದೇವರು ನಾಟಕದಲ್ಲಿ ಅಭಿನಯಿಸುವ ಮೂಲಕ ನನ್ನ ಮೊದಲ ಬಾರಿಗೆ ರಂಗಭೂಮಿಗೆ ಕಾಲಿಟ್ಟೆ. ಪ್ರೇಕ್ಷಕರಲ್ಲಿ ಬಹುತೇಕ ಎಲ್ಲರೂ ನನ್ನ ಸ್ನೇಹಿತರು ಮತ್ತು ಸಹಪಾಠಿಗಳಾಗಿದ್ದರಿಂದ ಯಾವುದೇ ಭಯವಿಲ್ಲದೆ ಆತ್ಮವಿಶ್ವಾಸದಿಂದ ಅಭಿನಯಿಸಿದೆ. ಮೊದಲ ಬಾರಿಗೆ ವೇದಿಕೆಯ ಮೇಲೆ ನಿಂತು ನಟಿಸಿದ ಆ ಅನುಭವವನ್ನು ನನ್ನ ಜೀವನದ ಅತ್ಯಂತ ಸಿಹಿ ಮತ್ತು ಮರೆಯಲಾಗದ ನೆನಪುಗಳಾಗಿ ಉಳಿದುಬಿಟ್ಟಿದೆ. ಇವತ್ತು ಅದನ್ನು ನೆನಪಿಸ್ಕೊಳ್ಳುವಂತಹ ರೀತಿ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಮೆಸೇಜ್ ಮಾಡಿದ್ದೀರಾ. ಧನ್ಯವಾದಗಳು ರಾಮರತ್ನ ಅವರೇ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಬಿಸಿಲು ನಗರಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಮೆಸೇಜ್ ಮಾಡಿ, ಹಾಡುಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಚಿದಾನಂದ ಟಿ ಬಿ ಸರ್ಕಲಿಂದ ಸರ್ಟಿಫೈ ಮಾಡಿಬಿಟ್ರು, ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು. ಆ್ಯಂಡ್ ಶಾಂತಾ ಬ್ಯಾಂಕ್ ಕಾಲನಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಆ್ಯಂಡ್ ನಮಗೆ ಕೊನೆಯದಾಗಿ ಮೆಸೇಜ್ ಬಂದಿದೆ, ನಾನಂತೂ ಹಾಡುಗಾರ ಅಲ್ಲ, ಆದರೆ ನಾನು ಒಂದು ಕೆಲಸ ಮಾಡಿದ್ದೆ ಅದು ನೆನಪಿಗೆ ಬರ್ತಾ ಇದೆ. ನಮಗೆ ಆಗದೇ ಇರುವಂಥ ಒಬ್ಬರು ಸ್ಟೇಜ್ ಮೇಲೆ ಬಂದು ಹಾಡ್ತಾಯಿದ್ರು, ಅವರನ್ನು ನೋಡಿ ನಾನು ಕಿವಿ ಮುಚ್ಕೊಂಡ್ಬಿಟ್ಟಿದ್ದೆ. ಅವರು ಪ್ರಿನ್ಸಿಪಲ್ ಮುಂದೆ ಕಂಪ್ಲೇಂಟ್ ಹೇಳಿದರು. ಆಗ ಪ್ರಿನ್ಸಿಪಲ್, ಸರ್ ನೀನು ಅವನಿಗೋಸ್ಕರ ಹಾಡ್ತಾ ಇಲ್ಲ, ನಿನಗೋಸ್ಕರ ಹಾಡ್ತಾ ಇರೋದು ಅಂತ ಅವ್ರಿಗೆ ಸ್ಟೇಜ್ ಮೇಲೆ ಹೇಳಿದ್ರು. ಆಗ ನನಗೆ ತುಂಬ ಮುಜುಗರ ಉಂಟು ಮಾಡ್ತು, ಇದನ್ನು ಹೇಳಬೇಕನ್ನಿಸ್ತು ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ತುಂಬ ಒಳ್ಳೆಯ ವಿಷಯದ ಬಗ್ಗೆ ಮಾತಾಡಿದ್ರಿ, ಇಷ್ಟ ಆಯಿತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಬಾಯ್ ಬಾಯ್ ಅಶ್ವಿತಾ ಮೇಡಮ್ ಅಂತ ಹೇಳ್ತಿದ್ದಾರೆ ನಾಗರತ್ನ ಅವರು. ಹೋಗಲ್ಲ ಇರ್ರಿ, ಇನ್ನೊಂದು ಸ್ವಲ್ಪ ತಿರ್ತೀನಿ, ಅಷ್ಟು ಬೇಗ ಕಳಿಸೋದ್ರಲ್ಲೇ ಇರ್ತೀರ ನನ್ನ. ಆ್ಯಂಡ್ ಸುಜಾತಾ ಅವರು ಬೇರೆ ಬಂದುಬಿಟ್ಟಿದ್ದಾರೆ ನನ್ನ ಕಳಿಸೋಕ್ಕೆ ರೆಡಿಯಾಗಿ. ಹಾಯ್ ಸುಜಾತಾ.
1: ಹಾಯ್ ಅಶ್ವಿತಾ.
0: ಇವತ್ತಿನ ಪ್ರೋಗ್ರಾಮಲ್ಲಿ ನಾನು ಸ್ಟೇಜ್ ವೇದಿಕೆ ಬಗ್ಗೆ ಮಾತಾಡ್ತಾ ಇದ್ದೆ, ವೇದಿಕೆನ ನಾವು ಮೊದಲನೇ ಬಾರಿಗೆ ಎಲ್ಲಿ ಹಂಚ್ಕೊಂಡ್ವಿ, ಏನು ಮಾಡಿದ್ವಿ ಅಂತ. ಸೊ ನಿಮ್ಗೇನಾದರೂ ನೆನಪಿದೆಯಾ?
1: ಓ, ನಾನು ಸ್ಕೂಲ್ ಡೇಸಲ್ಲಿ ಆಡಿಯನ್ಸ್ ಆಗಿರೋದಕ್ಕಿಂತ ವೇದಿಕೆ ಮೇಲೆ ಇದ್ದಿದ್ದೆ ಜಾಸ್ತಿ.
0: ಏನು ಡ್ಯಾನ್ಸ್ ಮಾಡ್ತಿದ್ರ? ಹಾಡು
1: ಹಾಡ್ತಿದ್ದೆ, ಮತ್ತೆ ಈ ಪ್ರಬಂಧ ಬರೀ

0: ಬರೆಯೋದು ಮತ್ತೆ ಇದು ಏನು ಚರ್ಚಾ ಸ್ಪರ್ಧೆಗಳಿರ್ಬಹುದು, ಹಾಡ್ ಹಾಡ್ತಿದ್ದೆ, ಕತೆ ಹೇಳ್ತಿದ್ದೆ, ಕಥಾ ಸ್ಪರ್ಧೆ ಇತ್ತು. ನಾನ್ ಬಹಳ ಚೆನ್ನಾಗಿ ಕತೆ ಹೇಳ್ತೀನಿ ಅಂತ ನಂಗೆ ಪ್ರೈಸ್ ಸಿಕ್ಕಿದ್ ನಂಗೆ ಈಗ್ಲೂ ನೆನಪಿದೆ. ಸೊ ಆ ರೀತಿ ಸುಮಾರು ಆಕ್ಟಿವಿಟೀಸ್ ನಲ್ಲಿ ವೇದಿಕೆ ಅನ್ನೋದು ಬಹಳ ಖುಷಿ ಕೊಡುವಂತ ಜಾಗ ಅದು
1: ಅಲ್ವಾ? ನಿಜ ನಿಜ.
0: ಕಾನ್ಫಿಡೆನ್ಸ್ ಕೊಡುವಂತ ಜಾಗ,
1: ಕಾನ್ಫಿಡೆನ್ಸ್ ಕೊಡುವಂತ ಜಾಗ, ಅಂಡ್ ಅಲ್ಲಿ ಮೆಮರೀಸ್ ಕೊಡುವಂತ ಜಾಗ. ಸೊ ಇದ್ರ ಬಗ್ಗೆ ಮಾತಾಡಿದ್ವಿ, ಅಂಡ್ ಮೆಸೇಜಸ್ ಅಂತೂ ನಿಲ್ತಾನೆ ಇಲ್ಲ. ಸುಮಾರು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ, ಆದ್ರೆ ಸಮಯದ ಅಭಾವ ಆಗಿರೋದ್ರಿಂದ ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳುವಂತ ಸಮಯ ಆಯ್ತು. ಸಂದೇಶ ಕಳಿಸಿದಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು, ಅಂಡ್ ಅ ವೆರಿ ಹ್ಯಾಪಿ ವೀಕೆಂಡ್. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. 11:50 ಇದೆ. ವೀಕೆಂಡ್ನ ಈ ಒಂದು ಹೊತ್ತು, ಶನಿವಾರದ ಹೊತ್ತು, ನೀವೆಲ್ಲರೂ ಕೂಡ ಬಹಳ ಆರಾಮಾಗಿ ರಿಲ್ಯಾಕ್ಸ್ ಆಗಿ ರೇಡಿಯೋಗೆ ಟ್ಯೂನ್ ಆಗಿದ್ದೀರಾ. ಸೊ ಆಪ್ಕಿ ಪಸಂದ್ ಕಾರ್ಯಕ್ರಮ ಇದು, ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ, ಕೇಳಿಸುವಂತಹ ಕಾರ್ಯಕ್ರಮ. ಹಾಗಿದ್ರೆ ನೀವು ಇಷ್ಟಪಡುವಂತಹ ಹಿಂದಿ ಹಾಡುಗಳು ಯಾವ್ದಾದ್ರು ಇದ್ರೆ ಇದನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು. 9408001013 ಈ ಸಂಖ್ಯೆಗೆ ಸಂದೇಶವನ್ನ ಕಳಿಸಿ, ನಿಮಿಷದ ಹಾಡು ಯಾವುದು ಅನ್ನೋದನ್ನ ನನಗೆ ತಿಳಿಸಿ. ಈಗ ಮೊದಲನೇದಾಗಿ ಆಪ್ಕಿ ಕಸಂ ಚಿತ್ರದ ಗೀತೆ ನಿಮಗೋಸ್ಕರ, ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ.

11:08 ಆಗ್ತಾ ಇದೆ. ಆಪ್ಕಿ ಪಸಂದ್ ಕೇಳ್ತಾ ಇದ್ದೀರಾ, ನಿಮ್ಮಿಷ್ಟದ ಹಿಂದಿ ಹಾಡುಗಳ ಕಾರ್ಯಕ್ರಮ ಇದು. ಸಾಕಷ್ಟು ಜನ ಈಗಾಗಲೇ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾಗರತ್ನ ರಾಜಾಜಿನಗರದಿಂದ, ಎನ್ಆರ್ ಪ್ರಸಾದ್ ಅಖಿಲ ರಾಜಾಜಿನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ನಮ್ಮಿಷ್ಟದ ಹಾಡು ಪ್ರಸಾರ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸುಪ್ರೀಂ ನಮಸ್ಕಾರ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರು ಯಾರು ಯಾರು ಯಾರು ಯಾರು ಹಿಂದಿಲಿ ಟೈಪ್ ಮಾಡಿದ್ದೀರಾ, ಅಷ್ಟು ಬೇಗ ಮೆಸೇಜ್ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಂಬರ್ ಎಂಡ್ ಆಗುತ್ತೆ ಇವ್ರದ್ದು, 8149 ಈ ಸಂಖ್ಯೆಯಿಂದ. ಮತ್ತೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮ ಕೇವಲ ಅರ್ಧ ಗಂಟೆವರೆಗೂ ಮಾತ್ರ ಪ್ರಸಾರ ಆಗುವಂಥದ್ದು, ಹಾಗಾಗಿ ತುಂಬ ಹಾಡುಗಳು ಪ್ರಸಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇರುವಂಥ ಅವಕಾಶದಲ್ಲಿ, ಸಮಯಾವಕಾಶದಲ್ಲಿ ಎಷ್ಟು ಹಾಡುಗಳನ್ನು ಸಾಧ್ಯನೋ ಅಷ್ಟು ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಖಂಡಿತ ನಾನಂತೂ ಪ್ರಯತ್ನ ಪಟ್ಟೇ ಪಡ್ತೀನಿ. ಈಗ ನಿಮಗೋಸ್ಕರ ಮುಂದಿನ ಹಾಡು ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮತ್ತೊಮ್ಮೆ ಕೇಳಬಹುದು, ಮೇರೆ ಜೀವನ.

ಸುಂದರವಾದಂತಹ ಹಾಡನ್ನ ಕೇಳಿದ್ರಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ 11:15 ಟೈಮ್ ಓಡೋಡಿ ಹೋಗ್ತಾ ಇದೆ. ಇನ್ನು 15 ಕಾಲಾವಕಾಶ ಇದೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಇನ್ನು ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ, ಹಾಡುಗಳನ್ನು ಕೇಳಬೇಕು ಅಂತ ಹೇಳಿ ಆಸೆ ಪಟ್ಟಿರೋರ ಸಂದೇಶ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ, ನಮ್ದು ಒಂದು ಹಾಡು ಮೂಡಿ ಬಂದ್ರೆ ಚೆನ್ನಾಗಿರುತ್ತೆ ಅಂತಿದ್ದಾರೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ಆರ್ ಡಿ ಬರ್ಮನ್ ಅವರ ಹುಟ್ಟುಹಬ್ಬ ಇವತ್ತು, ಹಾಗಾಗಿ ಅವರದೇ ಸಿನಿಮಾದ ಅವರು ಕೆಲಸ ಮಾಡಿರುವಂತಹ ಸಿನಿಮಾದ ಹಾಡುಗಳನ್ನ ಪ್ರಸಾರ ಮಾಡಿ ಅಂತ ತುಂಬಾ ತುಂಬಾ ಸಂದೇಶಗಳು ಬಂದಿದೆ. ಅದರಲ್ಲೊಂದು ಸಂದೇಶ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಕಳಿಸಿರುವಂಥದ್ದು. ಅದಾದ ನಂತರ ಬಂದಿರುವಂತ ಸಂದೇಶ ಮುಕುಂದ ರೂಪ ರಮೇಶ್ ಮಠ ಕೋರ್ಮಂಗ್ಲದಿಂದ. ದಿವಾಕರ್ ಶಣೈ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ ಹಾಡಬೇಕು ಅಂತ ಹೇಳಿ. ರೋಹಿತ್ ದಾಸನಪುರದಿಂದ ಸಂದೇಶವನ್ನು ಕಳಿಸ್ತಾ ನಮಗೂ ಒಂದು ಹಾಡು ಮೂಡಿ ಬರಲಿ ಮೇಡಮ್ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಲೋ ಮೇಡಮ್ ಅಂತ ಇದ್ದಾರೆ. ಹಾಯ್, ಯಾರಿದು? ಬಿನ್ನಿ ಪೇಟೆಯಿಂದ ವೆಂಕಟೇಶ್, ಕಬಾಡಿ ವೆಂಕಟೇಶ್ ಮತ್ತು ಇಂದಿರಾ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಯ್ ಜೊತೆಗೆ ನಮಸ್ಕಾರ ಇಂದಿರಾ ವೆಂಕಟೇಶ್ ಅವರೇ. ಸಂದೇಶವನ್ನು ಕಳಿಸ್ತಾ ಒಂದು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀರಾ, ಖಂಡಿತ ಸಾಧ್ಯ ಆದರೆ ಪ್ರಸಾರ ಮಾಡ್ತೀನಿ ನಿಮಗಾಗಿ. ಕಲಬುರಗಿ ಜಿಲ್ಲೆಯಿಂದ ಮದನ ಹಿಪ್ಪರ್ಗ ಗ್ರಾಮದಿಂದ ಶೋಲಿಂಗಪ್ಪ ಭದ್ರೆ, ಭಾಗ್ಯ ಜ್ಯೋತಿ ಭದ್ರೆ ಅವರು ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ಮುಂದಿನ ಗೀತೆ, ಯಾವ ಸಿನಿಮಾದ ಯಾವ ಹಾಡು ನೀವೇ ರಿಕ್ವೆಸ್ಟ್ ಮಾಡಿಕೊಂಡಿರುವಂತಹ ಹಾಡು ಕಂಡ್ರೆ ಇದು. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿರುವಂತಹ ತೀಸರಿ ಮಂಜಿಲ್ ಚಿತ್ರದ ಗೀತೆ ನಿಮಗಾಗಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕಡೆ ಎರಡು ಹಾಡುಗಳನ್ನಷ್ಟೇ ಪ್ರಸಾರ ಮಾಡುವಷ್ಟು ಸಮಯ ಇರುವಂತದ್ದು. 11:23 ಸಂದೇಶವನ್ನು ಕಳಿಸಿದ್ದಾರೆ ಅರ್ಪಿತಾ ಬೆಂಗಳೂರಿನಿಂದ. ನಮಗೋಸ್ಕರ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ನಂಬರ್ ಎಂಡ್ ಆಗುತ್ತೆ 607334 ಈ ಸಂಖ್ಯೆಯಿಂದ. ಸತೀಶ್ ಕುಮಾರ್ ದೇವರಾಯನ್ ದುರ್ಗದಿಂದ, ಹಾಗೆ ವೆಂಕಟೇಶ್ ಅಣಿಗೇರಿಯಿಂದ ಸಂದೇಶ ಬಂದಿದೆ. ಹಾಗೆಯೇ ಯಶವಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಶಿವಮೊಗ್ಗದಿಂದ. ಮತ್ತಾರು, ಕೆ ಮಹದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ. ಶಾಂತಾ ಬ್ಯಾಂಕಾಲಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸದಾಶಿವ ಹುಲ್ಗುರ ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಣ್ಣ ಶಶಿವಾಳ್ ಅರಸೀಕೆರೆ ತಾಲೂಕಿನಿಂದ. ಹಾಗೆ ನಮಗೋಸ್ಕರ ಒಂದು ಹಾಡು ಇರಲಿ ಅಂತ ಇದ್ದಾರೆ ನಳಿನಾ ಅವರು ಅರಶಿನಕುಂಟೆಯಿಂದ. ಕ್ಲಾಸಿಕ್ ಆಗಿರುವಂತಹ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ ಬಹಳಷ್ಟು ಜನ. ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಾಥ್ ಮಾಗಡಿ ರೋಡಿನಿಂದ. ಹಾಗೆ ಯಾದೋಕಿ ಭಾರತ್ ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತಂದರೆ ಸಾರವಾಡ ಚನ್ನಪ್ಪ, ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲಾ ಸಾರವಾಡ ಅವರು. ಹಾಗೆ ಶ್ರೀವತ್ಸ ಎಸ್ ಭಟ್ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆರ್ ಡಿ ಬರ್ಮನ್ ಅವರ ಬಗ್ಗೆ ಒಂದಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಈ ಕುರಿತಾದಂಥ ವಿಶೇಷ ಕಾರ್ಯಕ್ರಮ ನಾಳೆ ಮೂಡಿ ಬರುತ್ತೆ ನಮ್ಮ ಎಫ್ ಎಂ ರೈನ್ಬೋದಲ್ಲಿ. ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು, ಎಸ್ ಇಷ್ಟು ಜನ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ರಿ. ನಿಮ್ಮ ಈ ಒಂದು ರಿಕ್ವೆಸ್ಟ್ ಹೀಗೆ ಮೂಡಿ ಬರಲಿ, ಯಾಕೆಂದರೆ ಪ್ರತಿನಿತ್ಯ ಇದ್ದೇ ಇರುತ್ತೆ ನಮ್ಮ ಆಪ್ಕೆ ಪಸಂದ್ ಕಾರ್ಯಕ್ರಮ. ಹಿಂದಿ ಹಾಡುಗಳನ್ನು ನೀವಿಲ್ಲಿ ಮೆಚ್ಚಿ ಕೇಳಿ ಆನಂದಿಸಬಹುದು. ಕಡೆ ಎರಡು ಹಾಡುಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸರಿಯಾಗಿ 11:30 ದೆಹಲಿ ಕೇಂದ್ರದಿಂದ ಸ್ಟಂಪ್ಡ್ ಪ್ರಾಯೋಜಿತ ಕಾರ್ಯಕ್ರಮ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್ ಇದುವರೆಗೂ ಸ್ಟಾಂಪ್ಡ್ ಪ್ರಾಯೋಜಿತ ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿದ್ರಿ. ಸಮಯ 11:48, ಮತ್ತೆರಡು ಹಿಂದಿ ಹಾಡುಗಳನ್ನು ಕೇಳುವಂತಹ ಸಮಯ. ಜೂಲಿ ಚಿತ್ರದ ಗೀತೆ ನಿಮಗಾಗಿ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸೊಗಸಾದ ಹಿಂದಿ ಹಾಡುಗಳನ್ನ ಕೇಳಿದ್ರಿ. ಸ್ಟುಡಿಯೋ ಸಮಯ ಸರಿಯಾಗಿ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ June 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
4: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 1,51,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
3: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಎರಡನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. ಮಧ್ಯಾಹ್ನ 2:30 ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. ಸಂಜೆ 7:00 ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭುವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಯು ಟ್ಯೂನ್ ಟು ಆಲ್ ಇಂಡಿಯಾ ರೇಡಿಯೋ ಎಫ್ಎಂ ರೇನ್ಬೋ 101.3. ಅಂಡ್ ದ ನೆಕ್ಸ್ಟ್ ಒನ್ ಅವರ್ ಶ್ರೀವಿದ್ಯಾ ವಿಲ್ ಬಿ ಟೇಕಿಂಗ್ ಯು ಥ್ರೂ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ, ಸೊ ಸ್ಟೇ ಟ್ಯೂನ್ಡ್. ಲಾಟ್ ಆಫ್ ಮೆಸೇಜಸ್ ಹ್ಯಾವ್ ಕಮ್ ಇನ್. ಪ್ಲೀಸ್ ಪ್ಲೇ ಅ ಸಾಂಗ್ ಫ್ರಮ್ ದ ಮೂವಿ ಮಾಸೂಮ್ ದೋನೇನಾ ಆ್ಯಂಡ್ ಲಾಟ್ ಆಫ್ ಆರ್ ಡಿ ಬರ್ಮನ್ ಸ್ಪೆಷಲ್. ಪ್ಲೀಸ್ ಸ್ಟೇ ಟ್ಯೂನ್ ಟು ಆಲ್ ಇಂಡಿಯಾ ರೇಡಿಯೋ. ಟುಮಾರೋ ಸೇಮ್ ಟೈಮ್ ಐ ವಿಲ್ ಬಿ ಪ್ಲೇಯಿಂಗ್ ದ ಆರ್ ಡಿ ಬರ್ಮನ್ ಸ್ಪೆಷಲ್. ಸೊ ದಿಸ್ ಇಸ್ ಶ್ರೀವಿದ್ಯಾ ಫಾರ್ ನೌ ಸ್ಟಾರ್ಟಿಂಗ್ ಆನ್ ದಿಸ್ ಜರ್ನಿ. ಮದನ್ ಮೋಹನ್ ಕೊಹ್ಲಿ, I'm sure you've heard this name. This is better known as Madan Mohan, was born on 25th June. Don't be surprised. I'm not going to play a retro special here. But there is a reason why I am speaking about Madan Mohan. He celebrated his birthday on 25th June. Of course, he is no more. Died at a very young age. Decades after the composer's passing, filmmaker Yash Chopra and music director Sanjeev Kohli, that is Madan Mohan's son, utilized his unpublished, unused melodies to craft the iconic soundtrack of Veer Zara. Songs like Main Hoon, Main Yahan Hoon and Tere Liye were adapted from these original compositions, bringing his timeless melodies to a new generation. So we'll be kickstarting this show from this movie Veer Zara. Now, what is today's special? We are going to be playing Antakshari, star Antakshari. So Veer Zara stars Preeti Zinta and Shah Rukh. And the next song I will be pairing Shah Rukh with, Manisha. Message me on 94809-010-13 with song of Shah Rukh and Manisha will be playing right after Veer Zara. This is Srividya from the studios of All India Radio, FM Rainbow on 101.3. Veer Zara.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: Yes, you are tuned into All India Radio, FM Rainbow on 101.3 with myself, Srividya, and we are playing The Star Antakshari. Just before the break, we had paired Anil Kapoor with Gracie Singh. Yes, that was from the movie Arman, and then we picked up Gracie Singh from there, and we have paired her with Aamir Khan. Of course, it's universal knowledge that movie the song is from the movie Lagaan. Talking about Gracie Singh, she's an accomplished dancer trained in Bharatanatyam, Odissi, and Manipuri, and she performs at various cultural and spiritual gatherings. She chose to stay away from the arc lights and instead follow spirituality. Honestly, it would have been very good to have seen more of this actress. She brought so much of grace to the characters that she portrayed on screen. This is All India Radio, FM Rainbow 101.3. Coming up is Radha Kaise Na Jale from Lagaan. Well, now we will pick up Aamir Khan and pair him with Kajol. Very, very, very simple answer. 9480901013. Aamir Khan and Kajol, which is the movie I am speaking about. Message me. It's on 9480901013. Radha Kaise Na Jale.

ಅದಿತಿ, ಅಥರ್ವ, ಸೀಮಾ, ಮೋಹನ್ ಫ್ರಮ್ ಬೀದರ್ ಡಿಸ್ಟ್ರಿಕ್ಟ್, ಬಸವ ಕಲ್ಯಾಣ ತಾಲೂಕ, ಯಲ್ಲದಗುಂಡಿ ವಿಲೇಜ್. ಯೆಸ್, ಯು ಆರ್ ರೈಟ್, ದಟ್ಸ್ ದ ಲಾಸ್ಟ್ ಸಾಂಗ್ ಐ ಆಮ್ ಗೋಯಿಂಗ್ ಟು ಬಿ ಪ್ಲೇಯಿಂಗ್ ಫಾರ್ ಯು. ಆ್ಯಂಡ್ ಆಲ್ಸೋ ರಿಚಾ, ಅಶೋಕ್, ಎನ್ ಆರ್ ಪ್ರಸಾದ್ ಹ್ಯಾವ್ ಗಾಟ್ ಇಟ್ ರೈಟ್. ಯೆಸ್, ಮುಜ್ಸೇ ದೋಸ್ತಿ ಕರೋಗಿ, ದಟ್ ಇಸ್ ದ ಸಾಂಗ್ ಐ ಆಮ್ ಗೋಯಿಂಗ್ ಟು ಬಿ ಪ್ಲೇಯಿಂಗ್ ಯು, ಲಾಸ್ಟ್ ಸಾಂಗ್ ಆನ್ ಮೈ ಶೋ. ಆ್ಯಂಡ್ ಐ ವಿಲ್ ಸಿ ಯು ಟುಮಾರೋ ಸೇಮ್ ಟೈಮ್ ಫಾರ್ ಎನ್ ಆರ್ ಡಿ ಬರ್ಮನ್ ಸ್ಪೆಷಲ್. ಸ್ಟೇ ಟ್ಯೂನ್ ಟು ಆಲ್ ಇಂಡಿಯಾ ರೇಡಿಯೋ ಎಫ್ ಎಮ್ ರೇನ್ಬೋ ಆನ್ 101.3. ಜಾನೆ ದಿಲ್ ಮೇ, ದಿಸ್ ಇಸ್ ಫ್ರಮ್ ಮುಜ್ಸೇ ಜೋಸ್ತಿ ಕರೋಗೆ. ದಿಸ್ ಇಸ್ ಶ್ರೀವಿದ್ಯಾ ಸೈನಿಂಗ್ ಆಫ್. ಟಡಾ, ಬೈ ಬೈ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಸಮಯ ಸರಿಯಾಗಿ 1:02 ಆಗಿದೆ. ಈ ಹೊತ್ತು ಅಂತಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಕುಕ್ಕರ್ ವಿಷಲ್ ಹೊಡೆಯುವಂತ ಸೀಟಿ ಹೊಡೆಯುವಂತ ಸಮಯ ಅಲ್ವಾ. ಸೊ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿಯ ಅಡುಗೆ ಮಾಡಿದ್ದಾರೆ, ಹಾಗೆ ಯಾರು ಇನ್ನೂ ತಲೆ ಕೆಡಿಸ್ಕೊಂಡು ಏನಪ್ಪ ಮಾಡೋದು ಅಂಥೇಳಿ, ಯಾಕೆಂದರೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಸಮಸ್ಯೆ ನೋಡಿ. ಏನಪ್ಪ ಅಡುಗೆ, ಏನಪ್ಪ ತಿಂಡಿ, ಏನು ಮಾಡೋದು ಅನ್ನೋಂಥದ್ದು. ಸೊ ಈ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳುವಂತಹ ಈ ಒಂದು ವಿಚಾರ ಇದೆಯಲ್ಲ, ಇದಕ್ಕೆ ಒಂದು ಸರಳವಾದಂಥ ಸುಲಭವಾದಂಥ ಪರಿಹಾರ ಏನು ಅಂತಂದರೆ, ಸರಿಯಾಗಿ 1 ಗಂಟೆಗೆ ನಮ್ಮ FM ರೇನ್ಬೋ ಟ್ಯೂನ್ ಮಾಡೋದು. ಯಾಕೆಂದರೆ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ ಇದೆಯಲ್ಲ. ಸೊ ಪ್ರತಿನಿತ್ಯ ಒಂದೊಂದು ರೆಸಿಪಿಗಳನ್ನು ಇಲ್ಲಿ ನಮ್ಮ ಸ್ನೇಹಿತರು ಹಂಚಿಕೊಳ್ತಾರೆ. ಹಾಗಿದ್ರೆ ಇವತ್ತು ಯಾರು ಯಾವ ರೆಸಿಪಿಯನ್ನು ಹಂಚಿಕೊಳ್ತಾರೆ ಅಂತ ನೋಡುವಂತ ಸಮಯ. ಬನ್ನಿ ಮಾತಾಡಿಸೋಣ ನಮ್ಮ ಸ್ನೇಹಿತರನ್ನ. ನಮಸ್ಕಾರ.
2: ನಮಸ್ಕಾರ.
1: ಉಷಾ ವಿ ಪ್ರಕಾಶ್ ಅವರು.
2: ಹೌದು,
1: ನಮಸ್ಕಾರ. ಮೈಸೂರಿನಿಂದ ಕರೆ ಮಾಡಿದ್ದೀರಾ? ಮೈಸೂರಿಂದ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಮೈಸೂರು ಅಂತಂದ್ರೆ ಸಿಕ್ಕಾಪಟ್ಟೆ ನೆನ್ಪಾಗೋದು, ಬೇಗ ನೆನ್ಪಾಗೋದು ಮೈಸೂರು ಪಾಕು, ಬಿಸಿಬೇಳೆ ಬಾತು, ಮೈಸೂರು ಮಸಾಲ ದೋಸೆ ಅಲ್ವಾ. ಇವೆಲ್ಲ ಮೈಸೂರು ಅಂತಂದ್ರೆ ನೆನ್ಪಾಗುವಂತ ತಿಂಡಿ, ಸಿಹಿ ತಿಂಡಿ ಮತ್ತೆ ಅಡಿಗೆಗಳು.
2: ಹೌದು
1: ಮೇಡಮ್. ಇವತ್ತು
2: ಪುಳಿಯೋಗರೆ ತುಂಬಾ ಫೇಮಸ್.
1: ಹೌದಾ? ಓಕೆ ಓಕೆ. ಮೈಸೂರು ಅಂದ್ರೆ ಈ ಮೇಲ್ಕೋಟೆ ಪುಳಿಯೋಗರೆ ಗೊತ್ತಿತ್ತು ನಂಗೆ, ಮೈಸೂರಲ್ಲಿ ಪುಳಿಯೋಗರೇನು ಫೇಮಸ್ ಅನ್ನೋದು ನನ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಬಟ್ ಇವತ್ತು ನೀವು ನಮ್ಗೆ ಏನ್ ಹೇಳ್ಕೊಡ್ತೀರಾ ಅಂದ್ರೆ, ಸಿಹಿನ ಅಥವಾ ಯಾವ್ದಾದ್ರು ಅಡಿಗೆ ಪದಾರ್ಥನ, ತಿಂಡಿನ, ಏನು?
2: ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ತಿಂಡಿನ ಹೇಳ್ಕೊಡೋಣ ಅಂತ ಮಾಡಿದ್ದೀನಿ. ಮಸಾಲಾ ಪಡ್ಡು ಅಂತ.
1: ಮಸಾಲಾ ಪಡ್ಡು,
2: ಅದನ್ನ ಸಾಮಾನ್ಯ ಬ್ರೆಡ್ ಗುಳಿಯಪ್ಪ ಅಂತಲೂ ಕರೀತಾರೆ.
1: ಬ್ರೆಡ್ ಗುಳಿಯಪ್ಪ. ಗುಳಿಯಪ್ಪ ಇದೆಲ್ಲಿನ ಪದ?
2: ಈ ಗುಳಿಯಪ್ಪ ಅನ್ನೋದು ಇದು ನಮ್ಮ ಉಡುಪಿ ಕಡೆ ಎಲ್ಲ ಸಾಮಾನ್ಯ ಈ ಪಡ್ಡು ಅನ್ನೋ ಪದಕ್ಕೆ ಗುಳಿಯಪ್ಪ ಅಂತ ಉಪಯೋಗಿಸ್ತಾರೆ. ಹಂಗಾಗಿ ಅದು ಬ್ರೆಡ್ ತರ ಒಂದು ತುಂಬಾ ಸಾಫ್ಟ್ ಆಗಿ ಒಳಗಡೆ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಬ್ರೆಡ್ ಗುಳಿಯಪ್ಪ ಅಂತ ಹೇಳ್ತಾರೆ.
1: ಅಂದ್ರೆ ಈ ಸಾಫ್ಟ್ ಆಗಿ ಬರೋದಕ್ಕೋಸ್ಕರ ಬ್ರೆಡ್.
2: ಹೌದು, ಬ್ರೆಡ್ಡಿನ ತರನೇ ತುಂಬಾ ಒಳಗಡೆ ಬನ್ಸ್ ತರ ಬ್ರೆಡ್ ತರ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದು. ಅದಕ್ಕೋಸ್ಕರ ಇದು ಬ್ರೆಡ್ ಗುಳಿಯಪ್ಪ ಅಂತ ಹೇಳ್ತಾರೆ.
1: ಸರಿ, ಹಾಗಿದ್ರೆ ಫಟಾಫಟ್ ಅಂತ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡಿ.
2: ಅದಕ್ಕೆ ಏನಿಲ್ಲ, ಒಂದ್ 2 ಪಾವ್ ಅಕ್ಕಿನ, ದೋಸೆ ಅಕ್ಕಿ, 1/2 ಚಮಚ ಮೆಂತ್ಯೆ, 1.5 ಲೋಟ ಆಗೋಷ್ಟು ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ಮೂರನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಫಸ್ಟ್ ವಾಶ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಸ್ವಲ್ಪ ಹಾಟ್ ವಾಟರ್ ಅಲ್ಲಿ 1-4 ಅವರ್ಸ್ ನೆನೆಸ್ಬೇಕು. ಅದಾದ್ಮೇಲೆ ಚೆನ್ನಾಗಿ ನೆಂದ ಮೇಲೆ ನಾವು ಅದನ್ನ ಒಂದು ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮೊಸರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ರಾತ್ರಿ ಅದನ್ನ ಹಾಗೆ ಮುಚ್ಚಿಟ್ಬಿಡ್ಬೇಕು ನಾವು. ಅದು ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಒದಗ್ ಬರುತ್ತೆ. ಚೆನ್ನಾಗಿ ಒದಗ್ ಬಂದ್ಮೇಲೆ ಅದಕ್ಕೆ ಈರುಳ್ಳಿ, ಈ ಟೊಮೆಟೊ, ಶುಂಠಿ, ಹಸಿಮೆಣಸು, ನಿಮ್ದು ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ಸಣ್ಣಗೆ ಹೆಚ್ಚಾಕೋದು. ಹೆಚ್ಚಾಕ್ಬಿಟ್ಟು ಆ ಪಡ್ಡು ಕಾವಲಿ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬ್ರೆಡ್ ತರನೇ ತುಂಬಾ ಚೆನ್ನಾಗಿ ಒಳ್ಳೆ ಆರೆಂಜ್ ಕಲರ್ ಅಲ್ಲಿ ಸಖತ್ತಾಗಿ ಬರುತ್ತೆ. ಅದು
1: ಉದ್ದಿನಬೇಳೆ ಹೇಳೇ ಇಲ್ಲ,
2: ಅದಕ್ಕೆ ಉದ್ದಿನಬೇಳೆ ಹಾಕದೇ ಇಲ್ಲ ಇದಕ್ಕೆ. ಇದು ಬರೀ ಅಕ್ಕಿನಲ್ಲೇ ಮಾಡೋದು. ಇದು ಇದಕ್ಕೆ ಮೊಸರು ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಒಳಗಡೆ ಸಾಫ್ಟ್ ಆಗಿ ಮತ್ತೆ ಒಳಗಡೆ ಇದು ಬ್ರೆಡ್ ತರನೇ ಬನ್ಸ್ ಎಲ್ಲ ಹೇಗೆ ಒಳಗಡೆ ಟೊಳ್ಳಾಗಿ ಬರುತ್ತೋ

0: ಅದೇ ಟೊಳ್ಳ ತುಂಬಾ ಚೆನ್ನಾಗಿ ಬರುತ್ತೆ.
1: ಕಾವ್ಲಿಯಿಂದ ಮೇಲೆ ಹೇಳುತ್ತಾ, ಯಾಕೆಂದ್ರೆ ಅದೇ ಬಹಳ ಇಂಪಾರ್ಟೆಂಟ್, ಚೆನ್ನಾಗಿ ಬರ್ಬೇಕದು.
0: ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಜಾಸ್ತಿ ಎಣ್ಣೆನು ಬೇಡ, ಏನು ಒಂದ್ ಚಮಚ ಒಂದ್ ಚೂರು ಸುಮ್ನೆ ಅದು ಸ್ವಲ್ಪ ಕಲರ್ ಬರ್ಲಿ ಅಂತ ಚೂರು ಎಣ್ಣೆ ಹಾಕೋಬಹುದು ಬಿಟ್ರೆ ಅದು ಅದಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಂಚಿಗೆಲ್ಲ ಏನು ಹತ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಉಷಾ ಅವರೇ, ನೀವು ನಮ್ಮ ಕಾರ್ಯಕ್ರಮವನ್ನ ಯಾವಾಗ್ಲೂ ಕೇಳಿಸ್ಕೊಳ್ತಿರ್ತೀರಾ ಮತ್ತೆ ಮೆಸೇಜ್ ಮಾಡ್ತಿರ್ತೀರಾ. ಸೊ ಇವತ್ತು ಕರೆ ಮಾಡಿ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ತಿಂಡಿನ ಹೇಳ್ಕೊಟ್ಟಿದ್ದೀರಾ, ನಿಮ್ಮ ಕರಾವಳಿ ಭಾಗದ ತಿಂಡಿಯನ್ನ ಹೇಳ್ಕೊಟ್ಟಿದ್ದೀರಾ. ಖಂಡಿತ ನಮ್ಮ ಹೆಣ್ಮಕ್ಳಿಗೆ ಅವರ ಒಂದು ಲಿಸ್ಟ್ ಅಲ್ಲಿ ಇದೊಂದು ಆಡ್ ಆನ್ ಆಗುತ್ತೆ, ಮತ್ತೆ ಏನಪ್ಪ ಮಾಡೋದು ಅನ್ನೋಂತ ಒಂದು ಚಿಂತೆಗೆ ಒಂದು ಸಣ್ಣ ಪರಿಹಾರ ಅಂತೂ ಸಿಗುತ್ತೆ. ಒಂದು ವಿಭಿನ್ನವಾದಂತಹ ಕೈ ರುಚಿ ಖಂಡಿತ ನಾನು ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಮತ್ತೆ ನಿಮ್ ಸಮಯವನ್ನ ನಮ್ಗೆ ನಮ್ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅನ್ನೋದಾಗಿದ್ರೆ ಪ್ರತಿನಿತ್ಯ ಒಂದು ಗಂಟೆಗೆ ನೀವು ಕರೆ ಮಾಡಿ ನಿಮ್ಮ ಒಂದು ರೆಸಿಪಿಯನ್ನ ಇಲ್ಲಿ ನಮ್ಮ ಜೊತೆಗೆ ಹಂಚಿಕೋಬಹುದು.

ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟ್ರದ ಪ್ರವಾಸಕ್ಕಾಗಿ ಪ್ರಧಾನಿ

0: ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ಧತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ದ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಗೋಲುಗಳ ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30ಕ್ಕೆ.
4: ಇದುವರೆಗೂ ಪ್ರದೇಶ ಸಮಾಚಾರ ಕೇಳಿದ್ರಿ, ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:20 ಆಗಿದೆ. ಈಗ ಕೇಳೋಣ ಕಗ್ಗದ ಸಿರಿ.
2: ಆಕಾಶವಾಣಿ

ತನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ.

ಬಹಳ ಜನಕ್ಕೆ ನಾನು ಯಾರೂ ಮಾಡದ ಕೆಲಸವನ್ನ, ದಾನವನ್ನ, ಸಹಾಯವನ್ನ, ಉಪಕಾರವನ್ನ ಲೋಕಕ್ಕೆ ಜನಕ್ಕೆ ಮಾಡಿದ್ದೇನೆ ಎಂಬ ಭ್ರಮೆ ಇದೆ. ಇಷ್ಟೆಲ್ಲಾ ದೊಡ್ಡ ಸೇವೆ ಸಲ್ಲಿಸಿದ್ದರೂ ನನ್ನನ್ನು ಯಾರೂ ಕೇಳುತ್ತಿಲ್ಲವಲ್ಲ ಎಂಬ ಕೊರಗೂ ಇದೆ. ನಾವು ಮಾಡಿರುವ ಕೆಲಸ ನಮ್ಮ ಮನಸ್ಸಿಗೆ ದೊಡ್ಡದು, ಶ್ರೇಷ್ಠ ಅನಿಸಿರಬಹುದು, ಆದರೆ ನಿಜಕ್ಕೂ ಇತರರು ಮಾಡಿರುವ ಸೇವೆಗಿಂತ ದೊಡ್ಡದೇ ಅಲ್ಲ. ನಿನಗಿಂತ, ಎಲ್ಲರಿಗಿಂತ ಹೆಚ್ಚು ಲೋಕೋಪಕಾರ ಮಾಡಿರುವ ಮಹನೀಯ ಗುಣದ ಜನರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಅಜ್ಞಾತರಾಗಿದ್ದಾರೆ. ಹಾಗಿರುವಾಗ ನೀನ್ಯಾವ ಮಹಾಸಾಧನೆಯ ವ್ಯಕ್ತಿ, ನೀನೇ ಹೇಳು ಎನ್ನುತ್ತಾರೆ ಡಿ ವಿ ಜಿ ಅವರು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಅವರು ಕೇಳುತ್ತಾರೆ. ಮನುಷ್ಯ ಗೆಡ್ಡೆ ಗೆಣಸು ತಿಂದು ಪಶುವಿನಂತೆ ಬದುಕುತ್ತಿದ್ದವನು ಬೇಸಾಯ ಕಂಡು ಹಿಡಿದು ದೇಹಕ್ಕೆ ಪೋಷಣೆ, ಹಸುವಿಗೆ ಪರಿಹಾರ ನೀಡುವ, ಭತ್ತ ಬೆಳೆಯುವುದನ್ನು, ಅದನ್ನು ಬೇಯಿಸಿ ಅಕ್ಕಿ ಮಾಡಿ ಅನ್ನ ಮಾಡಿ ಉಣ್ಣುವುದನ್ನು ಕಲಿಸಿದವನು, ತಿಳಿಸಿದವರು ಯಾರು? ಅವರ ಉಪಕಾರಕ್ಕಿಂತ ನಿನ್ನದು ದೊಡ್ಡದೇ? ಆದಿಮಾನವ ಅಣುಮಾನವನಾಗಿ ಖಂಡ ಖಂಡಾಂತರಗಳನ್ನು ಜಯಿಸಿ ಅಖಂಡ ವಿಜಯ ಸಾಧಿಸಿರುವುದಕ್ಕೆ ಕಾರಣವಾದ ಜ್ಞಾನ ಸಂಗ್ರಹ ಸಾಧನವಾದ ಅಕ್ಷರ ಬರಹವನ್ನು ಕಂಡುಹಿಡಿದವರು ಯಾರು? ಮಾನವನ ಇತಿಹಾಸದಲ್ಲಿ ಕ್ರಾಂತಿ ಉಂಟು ಮಾಡಿದ ಗಾಲಿ ಕಲ್ಪನೆ ಮಾಡಿದವನಿಗಿಂತ ನಿನ್ನ ಸಾಹಸ ದೊಡ್ಡದೇ? ಹೀಗೆ ಲೋಕೋದ್ಧಾರ ಮಾಡಿ ಇಂದಿಗೂ ನಾವೆಲ್ಲ ಕೃತಜ್ಞರಾಗಿರುವಂತೆ ಮಾಡಿರುವ ಜನರು, ಕೀರ್ತಿಗೆ ಪಾತ್ರರು, ಅಸಂಖ್ಯಾತರು ಈ ಜಗತ್ತಿನಲ್ಲಿ ಇರುವಾಗ ಅವರ ಸಾಧನೆಗಿಂತ ನಿನ್ನದಾವುದು ಮಹಾಸಾಧನೆ ಹೇಳಪ್ಪ ಎನ್ನುತ್ತಾರೆ ಡಿ ವಿ ಜಿ. ಎನಗಿಂತ ಕಿರಿಯರಿಲ್ಲ ಎನ್ನುತ್ತಾರೆ ಬಸವಣ್ಣನವರು. ಎಷ್ಟೋ ಜನಕ್ಕಿಂತ ಹಿರಿಯ ಸಾಧನೆ ಮಾಡಿದ ಅವರು. ಅದು ನಮಗೆ ಆದರ್ಶ ಆಗಬೇಕು. ನಾವು ಮಾಡಿದ್ದೇ ಹಿರಿದು, ಮೊದಲನೆಯದು, ಶ್ರೇಷ್ಠವಾದ್ದು ಎಂಬ ಅಹಂಭಾವ ಎಂದಿಗೂ ಸಲ್ಲದು. ಎಂದರೋ ಮಹಾನುಭಾವಲು, ಅಂದರಿಕೆ ವಂದನಮಲು ಎಂಬ ಭಾವ ನಮ್ಮಲ್ಲಿರಬೇಕು. ಅಲ್ಪ ಕಾರ್ಯ ಮಾಡಿ ಅಧಿಕ ಕಾರ್ಯ ಮಾಡಿದ್ದೇವೆ ಎಂದರೆ ಯಶಸ್ಸು ಕೀರ್ತಿ ನಮಗೆ ಸಿಗುವುದಿಲ್ಲ. ನಮಗಿಂತ ಹೆಚ್ಚಿನ ಅಧಿಕ ಶ್ರೇಷ್ಠ ಕಾರ್ಯ ಮಾಡಿದವರು ಎಷ್ಟೋ ಜನ ಈ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನು ನಾವು ಎಂದೂ ಮರೆಯಬಾರದು.

ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ.

0: ಹೆಸರು ಗಳಿಸುವುದು, ಕೀರ್ತಿ ಗಳಿಸುವುದು, ಪ್ರಸಿದ್ಧನಾಗುವುದು, ಹೊಗಳಿಕೆಗೆ ಪಾತ್ರನಾಗುವುದು, ಪ್ರಶಂಸೆಗೆ ಒಳಗಾಗುವುದು, ಪ್ರಸಿದ್ಧನಾಗುವುದು, ಇವೆಲ್ಲ ಆರೋಗ್ಯಕರವಾದ ಶುದ್ಧ ಗಾಳಿ ಅಲ್ಲ. ಕಸ ಕೊಳೆ ತುಂಬಿದ ಧೂಳೆದ್ದ ಗಾಳಿ ಇದ್ದಂತೆ. ಕಣ್ಣಿಗೆ ಕಸ ಕವಿದು, ಮೂಗಿಗೆ ಧೂಳು ಕವಿದು, ದೇಹದಲ್ಲಿ ಕಶ್ಮಲ ಸೇರಿ ಅನಾರೋಗ್ಯಕ್ಕೆ ಕಾರಣವಾಗುವ ಹಾಗೆ ಆತ್ಮವನ್ನು ಮರೆಸುವ, ಮಾಯೆಯನ್ನು ಕವಿಸುವ, ಕತ್ತಲೆಯನ್ನುಂಟು ಮಾಡುವ ಕ್ರಿಯೆ ಇದು. ಇನ್ನೊಬ್ಬರ ಮಾತಿನಲ್ಲಿ, ಹೊಗಳಿಕೆಯಲ್ಲಿ, ಶಬ್ದಗಳಲ್ಲಿ ಅರ್ಥವಿಲ್ಲದ ಧ್ವನಿಯ ವಾಣಿ ಹೊಗಳಿಕೆ. ಅದನ್ನು ಕೇಳಿ ಆಗುವುದೇನಿದೆ? ಕ್ಷಣಿಕ ಸುಖ, ಕ್ಷಣಿಕ ಹೆಮ್ಮೆ ಅಷ್ಟೆ. ಅಲ್ಲದೆ ಯಾವ ಜೀವೋನ್ನತಿಯೂ ಆತ್ಮೋನ್ನತಿಯೂ ಇದರಿಂದ ಇಲ್ಲ. ನಮಗಿಂತ ಅಸಾಧ್ಯ ಸಾಧನೆ ಮಾಡಿರುವ ವಿಜ್ಞಾನಿಗಳು, ಕಲಾವಿದರು, ಸಾಹಿತಿಗಳು, ಉಪಕಾರಿಗಳು, ಸಜ್ಜನರು, ಸಾಧಕರು ಇರುವಾಗ ಈ ಲೋಕದಲ್ಲಿ, ಈ ಬ್ರಹ್ಮ ಸೃಷ್ಟಿಯಲ್ಲಿ ಪ್ರಕೃತಿ ಅದ್ಭುತ ಉಪಕಾರಿ ಜೀವನಾಧಾರಿ ಆಗಿರುವಾಗ, ನಾವು ಅಲ್ಪ ಸಾಧನೆ ಮಾಡಿ ಅದ್ಭುತ ಸಾಧನೆ ಎಂದು ಭಾವಿಸಿಬಿಟ್ಟ ಮಾತ್ರಕ್ಕೆ ನಮ್ಮನ್ನು ಹಸೆಮಣೆ ಮೇಲೆ ಕೂಡಿಸಿ ಆರತಿ ಎತ್ತಬೇಕೆ, ಉಡುಗೊರೆ ನೀಡಬೇಕೆ, ಹಾಡಿ ಹರಸಬೇಕೆ? ಮನ್ನಣೆಯ ದಾಹ, ಕೀರ್ತಿ ವ್ಯಾಮೋಹ, ಹೆಸರಿನ ವ್ಯಾಮೋಹಗಳಿಂದ ಅಹಂ ಹೆಚ್ಚಿ ವಿವೇಕ ನಾಶವಾಗಿ ವಿನಯ ದೂರವಾಗುತ್ತದಷ್ಟೆ, ಪ್ರತಿಷ್ಠೆಗೆ ಬಲಿಯಾಗುತ್ತೇವೆ ಅಷ್ಟೆ. ಆದ್ದರಿಂದ ಹೊಗಳಿಕೆಯನ್ನು ಕಂಡರೆ, ದುಷ್ಟರನ್ನು ಕಂಡರೆ ದೂರವಿರುವಂತೆ, ಹಾವನ್ನು ಕಂಡರೆ ಅಂಜುವಂತೆ ಇರಬೇಕು. ಚಿಕ್ಕ ಮಗುವು ನಿಷ್ಕಲ್ಮಷ ಮನದಿಂದ ಯಾರ ಬಳಿಯಾದರೂ ಪ್ರೀತಿಯಿಂದ ಎತ್ತಿಕೊಂಡರೆ ಹೋಗುವಂತೆ ಇರಬೇಕು. ಹುಲ್ಲು ನೀರು ಹಿಂಡಿ ಕೊಟ್ಟರೆ ಪ್ರೀತಿಯಿಂದ ಹತ್ತಿರ ಬರುವ ಹಸುವಿನಂತೆ, ಅದಕ್ಕೆ ಪ್ರತಿಯಾಗಿ ಹಾಲು ಕೊಡುವಂತೆ ಸಾಧುವಾಗಿ ಉಪಕಾರಿಯಾಗಿರಬೇಕು. ಸದ್ದಿಲ್ಲದ ಸಸಿಯಾಗಿ ಬೆಳೆದು ಮರವಾಗಿ ಹಣ್ಣು ಹೂ ಕಾಯಿ ಬಿಡುವ ಹಾಗೆ ಸಹಜವಾಗಿ ಬೆಳೆದು ನಿಲ್ಲುವ ಗಿಡದಂತೆ ಬಾಳಬೇಕು. ಸದ್ದಿಲ್ಲದೆ ಕಸವನ್ನು ಗುಡಿಸುವ ಪೊರಕೆ ನಾನು, ಕಸ ಗುಡಿಸಿ ಮನೆಯನ್ನು ರಸ್ತೆಯನ್ನು ಚೊಕ್ಕಟಗೊಳಿಸಿ ಜನಕ್ಕೆ ಉಪಕಾರ ಮಾಡಿದ್ದೇನೆ ಎಂದು ಬೀಗದೆ, ನನ್ನನ್ನು ಎತ್ತಿ ಹಿಡಿಯಿರಿ, ಮೆರೆಸಿರಿ, ಜೈ ಪೊರಕೆಗೆ ಎಂದು ಕೂಗಿರಿ ಎಂದು ಹೇಳದೆ, ನಿರ್ಮಲಗೊಳಿಸುವ ಕಾರ್ಯ ಮಾಡಿ ಪ್ರಚಾರ ಪ್ರಸಿದ್ಧಿಗಳನ್ನು ಬಯಸದೆ, ಕಸ ತೆಗೆದ ಮೇಲೆ ಪೊರಕೆ ಮೂಲೆ ಸೇರುತ್ತದೆ, ಬಾಗಿಲ ಮರೆಯಲ್ಲಿ ಅದು ಕೂಡುತ್ತದೆ. ಹಾಗೆ ಏನನ್ನು ಸಾಧಿಸಿದರೂ ಹೆಸರಿಗಾಸೆ ಪಡದೆ ತೆಪ್ಪಗಿರುವುದು ಸಾತ್ವಿಕ ಗುಣ ಎನ್ನುತ್ತಾರೆ DVG ಅವರು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸಮಯ 1:31 ಆಗ್ತಾ ಇದೆ. ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಈ ಹೊತ್ತು ಲಂಚ್ ಬಾಕ್ಸ್ ಹೊತ್ತು, ಸೊಗಸಾದ ಹಾಡುಗಳನ್ನು ಕೇಳಿಸ್ಕೊಳ್ಳುವಂತಹ ಹೊತ್ತು. ಹಾಗಿದ್ರೆ ಮೊದಲನೇದಾಗಿ ಪಾರ್ಥ ಚಿತ್ರದ ಗುರುಕಿರಣ್ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, 1:42 ಲಂಚ್ ಬಾಕ್ಸ್ ಕಾರ್ಯಕ್ರಮ ಇದು. ನಿಮಗಾಗಿ ಮುಂದಿನ ಗೀತೆ ಅನುರಾಧ ಭಟ್ ಮತ್ತು ಅನೂಪ್ ಸೀಲಿನ್ ಅವರ ಧ್ವನಿಯಲ್ಲಿರುವಂತಹ ಮುದ್ದು ಮುದ್ದಾಗಿ ಅನ್ನುವಂತಹ ಗೀತೆ. ಈ ಹಾಡು ಪರಾರಿ ಚಿತ್ರದ ಗೀತೆ. ಅದಾದ ನಂತರ ನಿಮಗೋಸ್ಕರ ಬರುವಂತಹ ಮತ್ತೊಂದು ಹಾಡು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಪಲ್ಲಕ್ಕಿ ಚಿತ್ರದ ಹಾಡು. ರಾಜೇಶ್ ಅವರ ಜೊತೆಗೆ ಚೈತ್ರಾ ಅವರ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ.
1: FM ರೇನ್ಬೋ ಕೇಳ್ತಾ ಇದ್ದೀರಾ? 1:52 ಆಗಿದೆ. ಎಸ್, ಲಂಚ್ ಬಾಕ್ಸ್ ಕಾರ್ಯಕ್ರಮ ಇದು. ಸೊಗಸಾದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ನಿಮಗಾಗಿ SB ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಓ ನನ್ನಲ್ಲೇ ಚಿತ್ರದ ಟೈಟಲ್ ಟ್ರ್ಯಾಕ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ಧ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
1: ಸಮಸ್ತ ಜನರಿಗೆ ಕೆಂಪೇಗೌಡ ಜಯಂತಿಯ ಸುಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ, ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರಪರವಾಗಿ ನಾನು ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆದಂತ ಈ ಹಸಿರು ಸಸಿಯನ್ನ ಈಗ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ, ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು, ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು 1 ಜುಲೈವರೆಗೆ ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡ 36% ರಫ್ತಿನಲ್ಲಿ, ಶೇಕಡ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಎಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಸಮಯ 2:40 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎವರ್ ಗ್ರೀನ್ ಸಾಂಗ್ ಆಗಿ ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಎವರ್ ಗ್ರೀನ್ ಸಾಂಗ್ ನ ಲಿಸ್ಟ್ ನಲ್ಲಿ ಮೊದಲನೇದಾಗಿ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವಂತಹ ಎವರ್ ಗ್ರೀನ್ ಹಾಡು ಚಲುವಿನ ಚಿತ್ತಾರ.

ಎವರ್ ಗ್ರೀನ್ ಸಾಂಗ್ ಗಳನ್ನ ಕೇಳ್ತಾ ಇದ್ದೀರಾ. 2:50 ಆಗ್ತಾ ಇದೆ. ಮುಂದಿನ ಗೀತೆ ಕಾರ್ತಿಕ್ ಅವರ ಧ್ವನಿಯಲ್ಲಿರುವಂತ ಹಾಡು ಇದು. ಕಾರ್ತಿಕ್ ಮತ್ತು ಸೈಂಧವಿ, ಜೆಸ್ಸಿ ಗಿಫ್ಟ್, ಚೇತನ್ ಇವರೆಲ್ಲರೂ ಕೂಡ ಹಾಡಿರುವಂತ ಹುಡುಗಾಟ ಚಿತ್ರದ ಗೀತೆ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ.
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಎಸ್, ಚಿಂತೆನ ಸೈಡ್ಗಿಟ್ಟು ಆಟ ಆಡುವಂತ ಸಮಯ ಇದು ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿಯಾಗಿ 3 ಗಂಟೆ 1 ನಿಮಿಷ ಆಗಿದೆ. ಸೊ ನೀವೆಲ್ಲರೂ ಕೂಡ ಬಹಳ ದಿಲ್ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀರಾ, ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಅಂತ ನಂಗೊತ್ತು. ಹಾಗಿದ್ರೆ ಇವತ್ತಿನ ಈ ಕಾರ್ಯಕ್ರಮವನ್ನ ಒಂದು ಖುಷಿಯಾದ ಹಾಡಿನೊಂದಿಗೆ ಪ್ರಾರಂಭ ಮಾಡೇ ಬಿಡೋಣ ಅಲ್ಲ.

0: ದಿಲ್ ಖುಷ್
1: ಹಾಡನ್ನ ಕೇಳಿ ನಿಮ್ಗೂ ಕೂಡ ದಿಲ್ ಖುಷ್ ಆಗಿರ್ಬೇಕಲ್ಲ. 3:06 ಆಗಿದೆ. ಇನ್ನು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು ಖುಷಿ ಪಡುವಂತ ಸಮಯ ಇದು. ಹಾಗಿದ್ರೆ ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಗರ ಸಂಸ್ಥಾಪಕರೊಬ್ಬರ ಕಂಚಿನ ಪ್ರತಿಮೆಯನ್ನ ಬೆಂಗಳೂರಿನಲ್ಲಿ ಸುಮಾರು 108 ಅಡಿಗಳಷ್ಟು ಎತ್ತರದಲ್ಲಿ ಸ್ಥಾಪಿಸಲಾಗಿದೆ. ಇದು ವಿಶ್ವ ದಾಖಲೆಯನ್ನ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಅನ್ನ ಬರೆದಿದೆ. ಇದು ಯಾರ ಪ್ರತಿಮೆ ಅನ್ನೋದನ್ನ ನೀವು ನನಗೆ ಹೇಳಬೇಕು. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಗರ ಸಂಸ್ಥಾಪಕರೊಬ್ಬರ ಕಂಚಿನ ಪ್ರತಿಮೆಯನ್ನ ಬೆಂಗಳೂರಿನಲ್ಲಿ ಸುಮಾರು 108 ಅಡಿ ಎತ್ತರದಷ್ಟು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ. ಇದು ವಿಶ್ವ ದಾಖಲೆಯನ್ನ ಕೂಡ ಬರೆದಿದೆ. ಹಾಗಿದ್ರೆ ಇದು ಯಾರ ಪ್ರತಿಮೆ ಅನ್ನೋದು ನನ್ನ ಮೊದಲನೆಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮ್ಗೆ ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನ ನನಗೆ ತಲುಪಿಸಬೇಕು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೊಂಬಿಸಿಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮೊದಲನೇ ಪ್ರಶ್ನೆ ಕೇಳಿದ್ದೆ, ನಗರ ಸಂಸ್ಥಾಪಕರೊಬ್ಬರ ಕಂಚಿನ ಪ್ರತಿಮೆ ಬೆಂಗಳೂರಿನಲ್ಲಿ ಸುಮಾರು 108 ಅಡಿ ಎತ್ತರದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ವಿಶ್ವ ದಾಖಲೆಯನ್ನ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಅನ್ನ ಹೊಂದಿದೆ. ಇದು ಯಾರ ಪ್ರತಿಮೆ ಅಂತ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ನೋಡುವಂತಹ ಸಮಯ. ಎಸ್, ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯನಗರದಿಂದ, ಗಂಗು ಪೂಜಾರಿ ಇಂಡಿ ತಾಲೂಕಿನಿಂದ, ಹಾಗೆ ನರೇಂದ್ರ ಬಾಬು ನಾಗರ್ಭಾವಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಸಂದೇಶ, ವೆಂಕೋಬ ನಾಗಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ ಸಂಗಾಪುರದಿಂದ. ಹಾಗೆ ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರ ಉತ್ತರ ಸರಿಯಾಗಿದೆ. ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ ಸರಿಯಾದ ಉತ್ತರ, ಸಿಂಧನೂರಿನಿಂದ ಸುರೇಶ್ ಬಳುಟಗಿ, ಸಿರಿಗೆರೆ ಸಿದ್ದಲಿಂಗಮೂರ್ತಿಯವರ ಉತ್ತರ ಸರಿಯಾಗಿದೆ, ಉಮಾಶಂಕರ್ ಹೆಚ್ಎಂಟಿ ಲೇಔಟ್ನಿಂದ, ಹಾಗೆ ನಾಗರಾಜ್ ಬನ್ನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ, ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ ಮತ್ತು ರಮ್ಯಾ ಅವರು ರಾಮನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿಎಸ್ ಚಂದನ ಚಿತ್ರದುರ್ಗದಿಂದ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ, ಹೆಚ್ ಕುಮಾರ್ ಅವರು ಜೋಗಿಹಳ್ಳಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಮಂಜುನಾಥ್ ಹೊಸಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಮಂಗಳ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಬಹಳ ದಿವಸಗಳ ನಂತರ ಬಂದಿದ್ದೀರಾ ಅಂತ ಇದ್ದಾರೆ. ಕಳೆದ ವಾರ ಕೂಡ ಬಂದಿದ್ದೆ, ಆದರೆ ಹಿಂದಿನ ವಾರ ಕೂಡ ಬಂದಿದ್ದೆ. ಇನ್ನು ಜ್ಞಾನ, ಹರ್ಷ, ಸ್ಫೂರ್ತಿ, ರಾಜಮೋಹನ್ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ತಾ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಹಾಗೆ ಮುನಿರಾಬಾದ್ ಡ್ಯಾಮಿಂದ ನೋಬಲ್ ಟೈಲರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೈಕೆ ರವಿಕುಮಾರ್ ತರೀಕೆರೆಯಿಂದ, ಎಂ ಪರಶುರಾಮ ಪ್ರಿಯ ಅವರು ಗಂಗಾವತಿ ಕೊಪ್ಪಳದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ಯಾರು, ಎಸ್ ಎಂ ಶೋಭಾ ಅವರು ಹಾಸನದಿಂದ ಉತ್ತರವನ್ನು ಕಳಿಸಿದರೆ, ಆಶಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡ್ ಆಗುತ್ತೆ 6199 ಈ ಸಂಖ್ಯೆಯಿಂದ. ಎನ್ ಎಸ್ ಮೋಹನ್ ಅವರು ಚಾಮರಾಜಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಪ್ರತಿಮಾ ತಿಪ್ಟೂರಿನಿಂದ ಪ್ರತಿಮಾ ಸದಾನಂದ್ ಅವರ ಉತ್ತರ, ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ಶಿವಗಂಗೆ ಅವರು ಹೆಬ್ಬಾಳದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸುಭಾನ್ ಕೋರಿ ಹಂಪಸಾಗರದಿಂದ, ಪ್ರವೀಣ್ ಶ್ರೀಕಾಂತ್ ಗೋಡ್ಖಿಂಡಿ ಅವರು ಧಾರವಾಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಯಾರು ಯಾರು, ಕಬಾಡಿ ವೆಂಕಟೇಶ್ ಮತ್ತು ಕಬಾಡಿ ಇಂದ್ರ ಅವರು ಬಿನ್ನಿಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾದ ಉತ್ತರ. ಸರಿಯಾದ ಉತ್ತರ ಎಸ್, ಕೆಂಪೇಗೌಡರ ಪ್ರತಿಮೆ ಅಂತ ಹೇಳ್ಬೋದು. ಕೆಂಪೇಗೌಡರ ಪ್ರತಿಮೆ ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ, ನಗರ ಸಂಸ್ಥಾಪಕರೊಬ್ಬರ ಪ್ರತಿಮೆ ಇಷ್ಟು ಎತ್ತರದಲ್ಲಿರೋದು ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇದು ಕೆಂಪೇಗೌಡರ ಪ್ರತಿಮೆ. ಇವತ್ತು ಕೆಂಪೇಗೌಡರ ಜಯಂತಿ. ಈ ಒಂದು ಸ್ಮರಣಾರ್ಥ, ಕೆಂಪೇಗೌಡರ ಸ್ಮರಣಾರ್ಥ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಇನ್ನು ಎರಡನೇ ಪ್ರಶ್ನೆ, ಇದೇ ಪ್ರಶ್ನೆಯ ಸಂಬಂಧಿತವಾದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಪ್ರತಿಮೆಗೆ ಯಾವ ಪ್ರತಿಮೆ ಅಂಥೇಳಿ ಕರೀತಾರೆ? ಈ ಪ್ರತಿಮೆಗೊಂದು ಹೆಸರಿದೆ, ಅದರ ಹೆಸರೇನು ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು. ಈ ಹಾಡಿಗೂ ಕೂಡ ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ಉತ್ತರ ಕೊಡ್ತೀರಲ್ಲ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಮೂರು ಗಂಟೆ 21 ನಿಮಿಷ ಆಗಿದೆ. ಹೊಂಬಿಸಿಲು ಕಾರ್ಯಕ್ರಮ ಇದು. ಪ್ರಶ್ನೆ ಕೇಳಿದ್ದೆ, ಕೆಂಪೇಗೌಡರ ಪ್ರತಿಮೆಯನ್ನ ಸುಮಾರು 108 ಅಡಿಗಳಷ್ಟು ಎತ್ತರದಲ್ಲಿ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ವರ್ಲ್ಡ್ ರೆಕಾರ್ಡ್ ಅನ್ನ ಅಂದ್ರೆ ವಿಶ್ವ ದಾಖಲೆಯನ್ನು ಕೂಡ ಬರೆದಿದೆ. ಈ ಪ್ರತಿಮೆಗೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ನಾಗೇಂದ್ರ ಬಾಬು ನಾಗರಭಾವಿಯಿಂದ, ಹೊನ್ನುರಾಲಿ ಹನುಮಂತಪುರದಿಂದ, ಶಿವಗಂಗಾ ಹೆಬ್ಬಾಳದಿಂದ ಸರಿಯಾದ ಉತ್ತರ. ಇನ್ನೂ ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾಗಿದ್ರೆ, ಹಾ, ವತ್ಸಲ ಮೂರ್ತಿಯವರ ಉತ್ತರ ಸರಿಯಾಗಿದೆ. ಉದಯ್ ಕರ್ಕೇರ ಉಡುಪಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಗಂಗು ಪೂಜಾರಿ ಇಂಡಿ ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ ಸರಿಯಾಗಿದೆ. ಡೇವಿಡ್ ಟೈಲರ್ ಅವರು ಮುನಿರಾಬಾದ್ ಡ್ಯಾಮಿಂದ, ಉಷಾಬಿ ಪ್ರಕಾಶ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂತದ್ದು, ಮೋಹನ್ ಎಸ್ ಎನ್ ಅವರು ಚಾಮರಾಜಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಬೀನಾ ವಸಂತರಾವ್ ಅವರು ವಸಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರು ನಾಗರಾಜ್ ಬನ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ಅವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಗಳೂರಿನ ವಿಶ್ವನಾಥ್ ಸಂದೇಶವನ್ನು ಕಳಿಸ್ತಾ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಪ್ರಶ್ನೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಥೇಳಿ ಉತ್ತರ ಕೊಡ್ತಾ ಇದ್ದೀರಾ. ನಾನು ಎಲ್ಲಿ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದು ಅಂತ ಕೇಳ್ತಾ ಇಲ್ಲ. ಈ ಪ್ರತಿಮೆಗೆ ಏನು ಹೆಸರು ಅಂತ ಹೇಳಿ ಕೇಳ್ತಾ ಇದ್ದೀನಿ ನನ್ನ ಪ್ರಶ್ನೆ. ಹಾಗೆ ಯಾರು ಬಾಬಾ ಕಲ್ಯಾಣ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ಅಂತ ಹೇಳ್ಬೋದು. ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಇಷ್ಟು ಜನರ ಉತ್ತರ ಸರಿಯಾದ ಉತ್ತರ. ಸರಿಯಾದ ಉತ್ತರ ಏನು ಗೊತ್ತಾ? ಪ್ರಗತಿಯ ಪ್ರತಿಮೆ ಅಲ್ಲ. ತುಂಬಾ ಜನ ಹೀಗಂತ ಕಳಿಸಿದ್ದೀರಾ. ಸಮೃದ್ಧಿಯ ಪ್ರತಿಮೆ, ಸ್ಟ್ಯಾಚು ಆಫ್ ಪ್ರಾಸ್ಪರಿಟಿ ಅಂತ ಹೇಳ್ಬೋದು. ಸಮೃದ್ಧಿಯ ಪ್ರತಿಮೆ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಉತ್ತರ ಕೊಟ್ಟಂತಹ, ಕೊಡೋದಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 3:24 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, ಹೊಂಬಿಸಿಲು ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಿಲ್ಟ್ರಿ ಸಾರ್ಗೆ ರಸಪ್ರಶ್ನೆಗಳನ್ನ, ಅಂದ್ರೆ ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಲ್ಲ, ಈ ರೀತಿಯ ರಸಪ್ರಶ್ನೆಗಳನ್ನ ಕೇಳುವಂತ ಹಾಡು ಯಾವ ಸಿನಿಮಾದಲ್ಲಿದೆ? ಕನ್ನಡ ಸಿನಿಮಾದ ಕುರಿತಾದಂತಹ ಪ್ರಶ್ನೆ ಇದು. ಮಿಲ್ಟ್ರಿ ಸಾರಿಗೆ ರಸಪ್ರಶ್ನೆಯನ್ನ ಕೇಳುವಂತಹ ಹಾಡು ಯಾವ ಕನ್ನಡ ಸಿನಿಮಾದಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ನಿಮ್ಗಿರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನ ನನಗೆ ತಲುಪಿಸ್ತೀರಲ್ಲ.
2: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

0: ಸರಿಯಾಗಿ 3:30 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಈಗ ಕೇಳೋಣ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನೋಡಿ, ಈಗ ಎಷ್ಟೋ ಸಲ ಯಾವುದೋ ಒಂದು ಕಾಡಿನಲ್ಲಿ ಒಂದು ಮನೆ ಇರುತ್ತೆ, ಅಥವಾ ನಮ್ಮ ವ್ಯವಹಾರ ತುಂಬಾ ಜಾಸ್ತಿ ಇರುತ್ತೆ, ಅದಕ್ಕೆ ನಮಗೆ ವೈರುಗಳು ಹುಟ್ಕೊಂಡಿದ್ದಾರೆ ಅಂತ ಒಂದಿರುತ್ತೆ, ಅಥವಾ ಯಾವುದೋ ಪ್ರಾಣಿಗಳಿಂದ ನಮಗೆ ಪ್ರಾಬ್ಲಮ್ ಇರುತ್ತೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಸ್ವರಕ್ಷಣೆಗಾಗಿನೋ ಅಥವಾ ಇನ್ನೊಬ್ಬರ ಒಂದು ಭಯದಿಂದ ನಮಗೆ ತೊಂದರೆ ಆದಾಗ ನಮಗೆ ಬೇಕಾಗತ್ತೆ ಅಂತ ಹೇಳಿ ಉದ್ದೇಶದಿಂದ ಕೆಲವೊಬ್ರು ಬಂದೂಕು ಇಟ್ಕೊಳ್ತಾರೆ. ಇದು ಕಾನೂನು ಪ್ರಕಾರ ಏನು ಅಂತ ಅನ್ನೋದು ಜನರಿಗೆ ಗೊತ್ತಿಲ್ಲ. ಹೇಗೆ ಮೇಡಮ್ ಇದು ಇಟ್ಕೊಳ್ಬಹುದಾ ಹಂಗೆ ಬಂದೂಕನ್ನ?
3: ಇಲ್ಲ ಸರ್, ಆಕ್ಚುಲಿ ನಾವು ಯಾರು ಕೂಡ ವೆಪನ್ಸ್ ಅನ್ನ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಆ ವೆಪನ್ಸ್ ಅನ್ನ ಯಾರು ಇಟ್ಕೋಬಹುದು, ಯಾವಾಗ ಇಟ್ಕೋಬಹುದು ಅಂತ ಹೇಳಿ ಇದೆ. ಅದು ಆರ್ಮ್ಸ್ ಆಕ್ಟ್ ಅಲ್ಲಿ ಸ್ಪೆಸಿಫೈ ಮಾಡಲಾಗಿದೆ. ಹಂಗೇನಾದ್ರೂ ನಾವು ಯಾವ್ದಾದ್ರು ಬಂದೂಕನ್ನ ಇಟ್ಕೋಬೇಕು ಮಾಡಬೇಕು ಅಂತ ಹೇಳಿದ್ರೆ ನಾವು ಲೈಸೆನ್ಸ್ ಹೋಲ್ಡರ್ ಆಗಿರ್ಬೇಕು. ಅದಕ್ಕೆ ಫಸ್ಟ್ ಲೈಸೆನ್ಸ್ ತಗೋಬೇಕಾಗತ್ತೆ. ನಾವು ಈ ತರ ಬಂದೂಕನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿ ಪರ್ಚೇಸ್ಗೂ ಕೂಡ ಲೈಸೆನ್ಸ್ ನ ತಗೋಬೇಕು, ನಮ್ಮ ಹತ್ರ ಇಟ್ಕೊಳಕ್ಕೂ ಕೂಡ ಲೈಸೆನ್ಸ್ ನ ತಗೋಬೇಕು. ಈ ಎಲ್ಲಾ ಒಂದು ಇದನ್ನ ಅಂಶಗಳನ್ನ ಚರ್ಚೆ ಮಾಡಿ ನಮಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರಲ್ಲ ಗೌರ್ಮೆಂಟ್ ಇಂದ ನಮಗೆ ಇಶ್ಯೂ ಮಾಡ್ತಾರೆ ಹಂಗೆ ಬೇಕು ಅಂದರೆ. ಮೊನ್ನೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂತು, ಇದು ರಾಮನಗರ ಹತ್ರ ಬ್ಯಾಂಗ್ಳೂರ್ ಮಂಗಳೂರು ಹೈವೇ ಅಲ್ಲಿ ಪಾಪ ಕಾಲೇಜ್ ಸ್ಟೂಡೆಂಟ್ಸ್ ಒಂದು 3 ಜನ ಇದ್ರ ಹತ್ರ ದೇವಸ್ಥಾನದ ಹತ್ರ 150 ರೂಪಾಯಿ ಕೊಟ್ಟು ಒಂದು ಬೊಂಬೆ ಪಿಸ್ತೂಲ್ ಅನ್ನ ತಗೊಂಡು ಕಾರ್ ಅಲ್ಲಿ ಶೋ ಮಾಡ್ಲಿಕ್ಕೆ ಹೊರಡ್ತಾರೆ. ವಿಂಡೋ ಇಂದ ಆ ಒಂದು ಪಿಸ್ತೂಲ್ ಅನ್ನ ತೋರಿಸ್ತಾ ವಿಂಡೋ ಇಂದ ವಿಡಿಯೋಸ್ ಅನ್ನ ತೆಗಿತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರೋದು. ಅದಕ್ಕೆ ಆ ಕಾರಣದಿಂದ ಅದು ಬಂದೂಕ್ ಅಲ್ಲ, ಆದ್ರೂ ಕೂಡ ಈ ಆಕ್ಟ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆಮೇಲೆ ಸ್ಟೇಷನ್ ಬೈಲ್ ಕೊಟ್ಟು ಬುದ್ಧಿವಂತಿಕೆ ಹೇಳಿ ಕಳಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಜವಾದ ಪಿಸ್ತೂಲ್, ಅದು ಒಂದು ಬೊಂಬೆ ಪಿಸ್ತೂಲ್ಗೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾದ ಪಿಸ್ತೂಲ್ ಇಟ್ಕೊಂಡ್ರೆ ಇನ್ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ಲೈಸೆನ್ಸ್ ತಗೋಬೇಕು ಅಂತ ಹೇಳಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಲ್ಲ ವೆರಿಫೈ ಮಾಡ್ತಾರೆ. ಏನು 21 ವರ್ಷ ವಯಸ್ಸು ತುಂಬಿರ್ಬೇಕು, ಮತ್ತೆ ಆ ವ್ಯಕ್ತಿಗೆ ಏನಕ್ಕೆ ಪಿಸ್ತೂಲ್ ಬೇಕು ಅನ್ನೋದನ್ನ ಕೂಡ ವೆರಿಫೈ ಮಾಡ್ತಾರೆ. ಈ ಪಿಸ್ತೂಲ್ ಅನ್ನ ಯೂಸ್ ಮಾಡುವಾಗ್ಲೂ ಕೂಡ ನಿಮಗೆ ಅಕಸ್ಮಾತ್ ಹಂಗೂ ಲೈಸೆನ್ಸ್ ಕೊಟ್ಟರು, ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಟ್ರೈನಿಂಗ್ ಇದೆ ಸರ್. ಅವರು ಯೂಸ್ ಮಾಡುವಂತಹ ವ್ಯಕ್ತಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕೂಡ ಟ್ರೈನಿಂಗ್ ಕೊಡ್ತಾರೆ. ಪರ್ಮಿಷನ್ ಅನ್ನೋದು ಆ ಬಳಸಬೇಕು ಅಂದಾಗ್ಲೂ ಕೂಡ ಯಾವ ಆರ್ಗನ್ ಗೆ ಎಫೆಕ್ಟ್ ಆಗೋ ತರ ಅವರು ಶೂಟ್ ಮಾಡಬಹುದು, ಯಾವ ಸಂದರ್ಭದಲ್ಲಿ ಶೂಟ್ ಮಾಡಬೇಕಾಗತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಶೂಟ್ ಮಾಡಬಹುದು. ಅದು ಮೇನ್ ಆರ್ಗನ್ಸ್. ಈಗ ಡೈರೆಕ್ಟ್ ಆಗಿ ಹಾರ್ಟ್ ಗೆ ಹೊಡೆದಾಗ ಏನಾಗುತ್ತೆ, ಮನುಷ್ಯ ಸಾವಾಗತ್ತೆ. ಅದೇ ಕಾಲಿಗೆ ಹೊಡೆದಾಗ
2: ಬದುಕ್ತಾನೆ.
3: ಸೊ ಆ ರೀತಿ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ಅನ್ನೋದು ಕೂಡ ಟ್ರೈನ್ ಮಾಡಿನೇ ಕೊಡ್ತಾರೆ.
2: ಸುಮ್ನೆ ಇಟ್ಕೊಳ್ಬಹುದು ಅಂತ ಯಾರು ಅನ್ಕೊಳ್ಬೇಡಿ, ಅದು ಯಾವತ್ತು ಬಹಳ ಅಪಾಯಕಾರಿ, ತಪ್ಪು, ಕಾನೂನು ಬಾಹಿರ ಆಗತ್ತೆ. ಕಾನೂನು ಬದ್ಧವಾಗಿ ನೀವು ಏನ್ ಮಾಡ್ತೀರಿ ಅದನ್ನ ಇಟ್ಕೊಳ್ಬಹುದು, ಅದಕ್ಕೂ ಕೂಡ ನಿಯಮಗಳಿವೆ, ಆ ನಿಯಮಾನುಸಾರ ಅದನ್ನ ಬಳಸಬಹುದು ಅಂತ ತಾವು ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 3:35 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಹೊಂಬಿಸಿಲು ಕಾರ್ಯಕ್ರಮ ಇದು. ಪ್ರಶ್ನೆ ಕೇಳಿದ್ದೆ, ಮಿಲಿಟರಿ ಸರ್ಗೆ ರಸಪ್ರಶ್ನೆಯನ್ನ ಕೇಳುವಂತಹ ಹಾಡು ಯಾವ ಸಿನಿಮಾದಲ್ಲಿದೆ ಅಂತ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಪೂರ್ಣಿಮಾ ಬೆಂಗಳೂರಿನಿಂದ ಸರಿಯಾದ ಉತ್ತರ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಸಿಎನ್ ಲಕ್ಷ್ಮಣ ಅವರ ಉತ್ತರ ತಪ್ಪಾಗಿದೆ, ಶಿವಗಂಗಾ ಹೆಬ್ಬಾಳದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ, ಹೊನ್ನುರಾಲಿ ಹನುಮಂತಪುರದಿಂದ, ನಂಬರ್ ಎಂಡ್ ಆಗುತ್ತೆ 5 4 8 ಈ ಸಂಖ್ಯೆಯಿಂದ. ಹಾಗೆ ಸುನೀಲ್ ಕುಮಾರ್ ಗೌಡನಪಾಳ್ಯದಿಂದ, ಎಸ್ಎಂ ಶೋಭಾ ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಂಜನಗೂಡು ಜೀವನ ಜ್ಯೋತಿ ಅವರ ಉತ್ತರ ಸರಿಯಾಗಿದೆ. ರವಿ ಬಟ್ಲೇರಿ ಅವರು ಸೀನ ಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಯಾರು ಸಂದೇಶವನ್ನು ಕಳಿಸಿರುವಂತದ್ದು, ವೈಕೆ ರವಿಕುಮಾರ್ ತರೀಕೆರೆಯಿಂದ ಸರಿಯಾದ ಉತ್ತರ, ಸಮನ್ವಿತಾ ಸುಮನ್ ಅವರು ಸಿರಿಗೆರೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಬೀನಾ ವಸಂತರಾವ್ ಅವರು ವಸಂತಪುರದಿಂದ, ಹಾಗೆ ಮಂಗಳ ನಿಯೋಮ ಮೈಸೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಶಂಕರ್ ಅವರು HMT ಲೇಔಟಿಂದ, ಉಮಾಶಂಕರ್ HMT ಲೇಔಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಟ್ ಉತ್ತರ ಏನು ಅಂತ ನಿಮ್ಮದು ಗೊತ್ತಾಗಲಿಲ್ಲ. ಮತ್ತು ಸರಿಯಾದ ಉತ್ತರವನ್ನ ರಾಮ ಯಾರು ಎಸ್ ಹಾ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ರಮ್ಯಾ ಅವರು ರಾಮನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಮತ್ತಿನ್ಯಾರ ಉತ್ತರ, ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ನಂದಿನಿ ಟೈಲರ್ ಚಿಕ್ಕಪೇಟೆಯಿಂದ, ಹಾಗೆ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಸಿದ್ಧಾರ್ಥ ನಗರದಿಂದ, ಮೈಸೂರಿನಿಂದ ಸೋಮಶೇಖರ್ ಅವರು ಉತ್ತರ ಸರಿಯಾಗಿದೆ. ಹಾಗೆ ಕಬಾಡಿ ವೆಂಕಟೇಶ್ ಮತ್ತು ಇಂದ್ರಾ ವೆಂಕಟೇಶ್ ಅವರು ಬಿನ್ನೆಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ನೇತ್ರಾ ಕೆಂಗೇರಿಯಿಂದ, ನೆನಪಿಗೆ ಬರ್ತಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮುಡಿ ಅವರು ಹೇಳ್ತಾ ಇದ್ದಾರೆ. ನೆನಪಿಗೆ ಬರ್ತಿಲ್ಲ ಅಂತಂದ್ರೆ ಈ ಹಾಡು ಕೇಳಿಸ್ಕೊಂಡ್ರೆ ಖಂಡಿತ ನೆನಪಾಗುತ್ತೆ ಯಾವ ಹಾಡು ಅಂತ.

ಗೊತ್ತಾಯ್ತಲ್ವಾ ಯಾವ ಸಿನಿಮಾದ ಹಾಡು ಅಂಥೇಳಿ? ಮುತ್ತಿನ ಹಾರ ಸಿನಿಮಾದ ಹಾಡಿನಲ್ಲಿ ಸಾರು ಸಾರು ಮಿಲ್ಟ್ರಿ ಸಾರು ಅಂತ ಹಾಡಿದೆಯಲ್ವಾ, ಆ ಹಾಡು ಸದ್ಯಕ್ಕೆ ನಮ್ಮಲ್ಲಿ ಲಭ್ಯ ಇಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಅದೇ ಸಿನಿಮಾದ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದೇನ ಮಾಡ್ತೀವಿ ಮೇಡಮ್, ಮುಂದಿನ ಪ್ರಶ್ನೆನ ಕೇಳೋದಕ್ಕೆ ನೀವು ಮರ್ತರಲ್ಲ ಅಂತ ಹೇಳಿರ್ ನೀವು ಅನ್ಕೋತಾ ಇರ್ಬೋದು. ಹೌದು, ಸ್ವಲ್ಪ ಮರ್ತೆ. ಈಗ ಎರಡನೇ ಅಂದರೆ ಮುಂದಿನ ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ, ಆ ಪ್ರಶ್ನೆಗೆ ಉತ್ತರವನ್ನು ನೆನಪು ಮಾಡ್ಕೊಳ್ತಾ ಈ ಹಾಡನ್ನು ಎಂಜಾಯ್ ಮಾಡಿ. ಮತ್ತೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಹಿಂದಿ ಸಿನಿಮಾದ ಕುರಿತಾದಂಥ ಪ್ರಶ್ನೆ. ರೋಜಾ ಸಿನಿಮಾ ನೀವು ನೋಡಿರ್ತೀರ, ಅದಂತೂ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆದಂಥ ಸಿನಿಮಾ, ಹಾಡುಗಳು ಈಗಲೂ ಕೂಡ ಎಲ್ಲರೂ ಗುನುಗ್ತಾ ಇರ್ತಾರೆ. ಸೊ ರೋಜಾ ಸಿನಿಮಾದ ನಾಯಕ ನಟನ ವೃತ್ತಿ ಏನಾಗಿತ್ತು ಅನ್ನೋದು ನನ್ನ ಪ್ರಶ್ನೆ. ರೋಜಾ ಸಿನಿಮಾದಲ್ಲಿ ನಾಯಕ ನಟನ ವೃತ್ತಿ ಏನಾಗಿತ್ತು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಈ ಹಾಡು ಮುಗಿಯೋದ್ರೊಳಗಾಗಿ ಉತ್ತರವನ್ನು ಕಳಿಸ್ಕೊಡಿ.

0: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
0: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಎಸ್ ಚಿಂತೆನ ಸೈಡ್ಗಿಟ್ಟು ಆಟ ಆಡ್ತಾ ಇದ್ದೀರಾ. ಹೊಂಬಿಸಿಲು ಕಾರ್ಯಕ್ರಮ ಇದು, 3:43. ಎಸ್ ನಾ ಪ್ರಶ್ನೆ ಕೇಳಿದ್ದೆ, ರೋಜಾ ಸಿನಿಮಾದಲ್ಲಿ ನಾಯಕ ನಟನ ವೃತ್ತಿ ಏನಾಗಿತ್ತು ಅಂತ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತ ಸಮಯ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸರಿಯಾದ ಉತ್ತರ. ಮತ್ತಾರ ಉತ್ತರ ಸರಿಯಾಗಿದೆ. ಹೊನ್ನೂರ ಅಲಿ ಹನುಮಂತಪುರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ. ಉಷಾಬಿ ಪ್ರಕಾಶ್, ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ, ಆಶಾ ಶ್ರೀನಿವಾಸ್ ಅವರ ಉತ್ತರ ಸರಿಯಾಗಿದೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಣಿಶ್ರೀ ಧಾರವಾಡದಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ಪದ್ಮಶ್ರೀ ಕುಟುಂಬದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿಯಾದ ಉತ್ತರ ಶ್ರೀ ಶಿವಪ್ರದಾ ಅರವಿಂದ್ ಅವರು ಕೆಂಗೇರಿ ಉಪನಗರದಿಂದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಶ್ರೀನಾಥ್ ಮಾಗಡಿ ರೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಮತ್ತಿನ್ಯಾರ ಉತ್ತರ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ಎಂ ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರ. ನಿತ್ಯ ನೆಲಮಂಗಲದಿಂದ ಉತ್ತರವನ್ನು ಕಳಿಸಿದ್ದಾರೆ. ಕಡ್ಡಿರಾಮ್ಪುರದಿಂದ ಹುಲುಗಪ್ಪ ಅವರ ಉತ್ತರ. ಹಾಗೆ ಯಾರು, ವರಲಕ್ಷ್ಮಿ ಅವರು ಪೀಣ್ಯದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವಿ ಎಸ್ ನಾಯ್ಕ ಅವರು ಮಾನ್ವಿಯಿಂದ, ಸಿಂಧನೂರಿಂದ ಸುರೇಶ್ ಬಳೂಟಗಿ ಶಿವಗಂಗಾ ಹೆಬ್ಬಾಳದಿಂದ ಸರಿಯಾದ ಉತ್ತರ. ಮತ್ಯಾರ ಉತ್ತರ ಮುನಿರಾಬಾದಿಂದ ನೊಬೆಲ್ ಟೈಲರ್ ಅವರ ಉತ್ತರ ಸರಿಯಾಗಿದೆ. ಪರಶುರಾಮ ಪ್ರಿಯ ಗಂಗಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಬೀನಾ ವಸಂತರಾವ್ ವಸಂತಪುರದಿಂದ, ಗಂಗು ಪೂಜಾರಿ ಅವರು ಇಂಡಿ ತಾಲೂಕಿನಿಂದ. ಹಾಗೆ ಮತ್ಯಾರ ಉತ್ತರ ಬಂದಿದೆ ನೋಡೋಣ. ಎಸ್ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಕೆಲವರು ಮಿಲಿಟರಿಯಲ್ಲಿ ಕೆಲಸ ಅಂತ ಸಂದೇಶವನ್ನು ಕಳಿಸಿದ್ದೀರಾ, ಕೆಲವರು ಆ ಪಾತ್ರದ ಹೆಸರನ್ನು ಕಳಿಸ್ಕೊಟ್ಟಿದ್ದೀರಾ, ಹೀಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ. ಆದರೆ ನಿಖರವಾದಂಥ ಉತ್ತರವನ್ನು ಸುಮಾರಷ್ಟು ಜನ ಕಳಿಸ್ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕ್ರಿಪ್ಟೋಗ್ರಾಫರ್, ಅಂದರೆ ಗುಪ್ತ ಲಿಪಿಶಾಸ್ತ್ರಜ್ಞ ಅಂಥೇಳಿ. ಇದು ಭಾರತೀಯ ಸೇನೆಗೆ ಸಂಬಂಧಪಟ್ಟಂಥ ಒಂದು ವೃತ್ತಿ ಅಂತ ಹೇಳ್ಬೋದು, ಒಂದು ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಂಥ ವೃತ್ತಿ. ಈ ಒಂದು ವೃತ್ತಿಯನ್ನು ರೋಜಾ ಸಿನಿಮಾದಲ್ಲಿ ನಾಯಕ ನಟ ನಿಭಾಯಿಸ್ತಾ ಇರ್ತಾರೆ. ಸೊ ಸರಿಯಾದ ಉತ್ತರವನ್ನು ಕೊಟ್ಟಂತಹ ಎಲ್ಲರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್. ಪ್ರಯತ್ನ ಪಟ್ಟವರಿಗೆ ಆಲ್ ದ ಬೆಸ್ಟ್. ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ ಇರಬಹುದು, ಯಾಕೆಂದ್ರೆ ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಹೊಂಬಿಸಿಲು ಜನಪ್ರಿಯ ಕಾರ್ಯಕ್ರಮ ಅಲ್ವಾ. 3:46 ಆಗ್ತಾ ಇದೆ. ಮುಂದಿನ ಪ್ರಶ್ನೆ ನಿಮಗೋಸ್ಕರ ಕಾಯ್ತಾ ಇದೆ ಕೂಡ. ಪ್ರಶ್ನೆಯ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕನ್ನಡ ನಿಘಂಟು ಸಂಪಾದನೆಗಾಗಿ ಮತ್ತೆ ತಮ್ಮ ಇಡೀ ಜೀವಮಾನದ ಸಾಹಿತ್ಯ ಸೇವೆಗಾಗಿ ಪಂಪ ಪ್ರಶಸ್ತಿಯನ್ನು ಪಡೆದ ಹಿರಿಯ ಸಾಹಿತಿ ಯಾರು? ಕನ್ನಡದ ನಿಘಂಟು ಸಂಪಾದನೆಗಾಗಿ ಮತ್ತು ಸಾಹಿತ್ಯ ಸೇವೆಗಾಗಿ, ಕನ್ನಡದ ಸಾಹಿತ್ಯ ಸೇವೆಗಾಗಿ ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಹಿರಿಯ ಸಾಹಿತಿ ಯಾರು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ಇದ್ದೇ ಇದೆ.

3:52 ಆಗಿದೆ. ಎಸ್, ನೀವು ಕೇಳ್ತಾ ಇರುವಂತದ್ದು ಹೊಂಬಿಸಿಲು ಕಾರ್ಯಕ್ರಮ. ಪ್ರಶ್ನೆ ಕೇಳಿದ್ದೆ, ಕನ್ನಡ ನಿಘಂಟು ಸಂಪಾದನೆಗಾಗಿ ಮತ್ತೆ ತಮ್ಮ ಇಡೀ ಸಾಹಿತ್ಯ ಸೇವೆಗಾಗಿ ಪಂಪ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಹಿರಿಯ ಸಾಹಿತಿ ಯಾರು ಅಂತೇಳಿ ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತ ಸಮಯ. ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜನಗರದಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಶಿವಗಂಗಾ ಹೆಬ್ಬಾಳದಿಂದ. ತಪ್ಪಾದ ಉತ್ತರ. ಅದಾದ ನಂತರ ಯಾರು, ಪದ್ಮಶ್ರೀ ಕುಟುಂಬದವರು ಕೂಡ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೊನ್ನುರಾಲಿ ಹನುಮಂತಪುರದಿಂದ ಗಂಗು ಪೂಜಾರಿ ಅವರ ಉತ್ತರ ಕೂಡ ತಪ್ಪಾದ ಉತ್ತರ. ಅಂದರೆ ಇವರಿಗೂ ಕೂಡ ಪಂಪ ಪ್ರಶಸ್ತಿ ಬಂದಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾನು ಹೇಳ್ತಿರೋದು ಕನ್ನಡ ನಿಘಂಟಿಗಾಗಿ ವಿಶೇಷವಾಗಿ ಕೆಲಸ ಮಾಡಿರೋದನ್ನು ಪರಿಗಣಿಸಿ ಕೊಟ್ಟಂತಹ ಪ್ರಶಸ್ತಿ.

ಭೂಕಂಪ ಪ್ರಶಸ್ತಿ ಇವರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಆ ಸಾಹಿತಿ ಯಾರು ಅಂತ ಹೇಳಿ ಕೇಳಿದ್ದೆ. ಇನ್ನು ಸರಿಯಾದ ಉತ್ತರವನ್ನು ಕೊಟ್ಟವರು ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ವಾಣಿಶ್ರೀ ಅವರ ಉತ್ತರ ಕೂಡ ಸರಿಯಾದ ಉತ್ತರ ಅಲ್ಲ. ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಹಾಗೆ ಎಚ್ ಕುಮಾರ್ ಜೋಗಿಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸರಿಯಾದ ಉತ್ತರ, ಕಬಾಡಿ ವೆಂಕಟೇಶ್ ಮತ್ತು ಇಂದಿರಾ ವೆಂಕಟೇಶ್, ವೇದಾ ಶೆಟ್ಟಿ ಕಾಳವಾರದಿಂದ, ಮಂಡಿಕಲ್ ಕೃಪಾ ಅವರ ಉತ್ತರ, ಎಚ್ ಎಂ ಅರವಿಂದ ಹೈದರಾಬಾದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಇನ್ನು ಯಾರು, ಮುನಿರಾಬಾದ್ ಡ್ಯಾಮಿಂದ ಡೇವಿಡ್ ಟೈಲರ್ ಅವರ ಉತ್ತರ, ಕೀರ್ತನ ಲಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ವರಲಕ್ಷ್ಮಿ ಪೀಣ್ಯಾದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹಾಗೆ ನಂಜನಗೂಡಿನ ಜೀವನ ಜ್ಯೋತಿಯವರ ಉತ್ತರ ಸರಿಯಾಗಿದೆ. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ, ಸುದರ್ಶನ್ ಪೀಣ್ಯಾದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಸುಧಾ ಬೂದಿಹಾಳಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಮತ್ತು ಗಂಗಾವತಿ ಪ್ರಿಯಾ, ಎಂ ಪರಶುರಾಮ್ ಇವರೆಲ್ಲರೂ ಕೂಡ ಉತ್ತರವನ್ನು ಕಳಿಸ್ತಾ ಕೊಪ್ಪಳದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಉಷಾವಿ ಪ್ರಕಾಶ್ ಅವರು ಮೈಸೂರಿನಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಹವಾಲ್ದಾರ್ ಚಂದ್ರಕಾಂತ್ ಅವರು ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಬೀನಾ ವಸಂತರಾವ್ ಅವರು ವಸಂತಪುರದಿಂದ, ಹಂಪ ಸಾಗರದಿಂದ ಸುಭಾನ್ ಕೋರಿ ಅವರ ಉತ್ತರ ಸರಿಯಾಗಿದೆ, ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ, ಸಿಂಧನೂರಿನ ಸುರೇಶ ಬಳೂಟಗಿ ಅವರ ಉತ್ತರ ಅರ್ಧ ಸರಿಯಾಗಿದೆ. ಇನ್ನು ಜಯ ಪುಟ್ಟಸ್ವಾಮಿ ಅವರು ಕೆನಡಾದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಇನ್ನು ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಬೆಂಗಳೂರಿನ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ, ಹಾಗೆ ಯಾರು, ಶ್ರೀಕಾಂತ್ ಗೋಡ್ಖಿಂಡಿ ಅವರು ಧಾರವಾಡದಿಂದ, ಪದ್ಮಶ್ರೀ ಕುಟುಂಬದವರ ಉತ್ತರ, ಭಾಗ್ಯರಾಮಣ್ಣ ಅವರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರ. ಎಸ್, ಸರಿಯಾದ ಉತ್ತರ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದ್ದು. ನಿಘಂಟು ಸಂಪಾದನೆಯ ಈ ಒಂದು ಕ್ಷೇತ್ರದಲ್ಲಿ ಅಪಾರವಾದಂತಹ ಕೆಲಸ ಮಾಡಿರುವಂಥದ್ದು, ನಿಘಂಟು ಅಂದ ಕೂಡಲೇ ನಮಗೆ ನೆನಪಾಗುವಂತಹ ಹೆಸರೇ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು, ಇವರಿಗೆ ಪಂಪ ಪ್ರಶಸ್ತಿ ಸಿಕ್ತು. ಸಾಕಷ್ಟು ಜನ ಕುವೆಂಪು ಅವರ ಹೆಸರನ್ನು ಕಳಿಸಿದ್ದೀರಾ. ಹಾಗೆ ಈ ವರ್ಷದಲ್ಲಿ ಪ್ರಶಸ್ತಿ ಸಿಕ್ಕಿರುವಂತಹ ಹೆಸರನ್ನು ಕೂಡ ಕೊಟ್ಟಿದ್ದೀರಾ. ಎಲ್ಲರಿಗೂ ಕೂಡ ಪಂಪ ಪ್ರಶಸ್ತಿ ಸಿಕ್ಕಿದೆ, ಅಂದರೆ ಕುವೆಂಪು ಅವರಿಗೂ ಕೂಡ ಪಂಪ ಪ್ರಶಸ್ತಿ ಸಿಕ್ಕಿದೆ. ಅದು ತಪ್ಪಾದ ಉತ್ತರ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಇವರಿಗೆ ನಿಘಂಟು ಅನ್ನುವಂಥ ಒಂದು ಆ ಒಂದು ಕ್ಯಾಟಗರಿಯಲ್ಲಿ ನೋಡಿದರೆ ಅದಕ್ಕೆ ಸರಿಯಾದ ಉತ್ತರ ಅಂತ ಬರುವಂಥದ್ದು ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರ ಹೆಸರು. ಹಾಗಾದರೆ ಇವತ್ತಿನ ಈ ಒಂದು ಹೊಂಬಿಸಿಲು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಕಡೆಯ ಒಂದು ಹಾಡಿನೊಂದಿಗೆ, ಎಲ್ಲರೂ ಕೂಡ ಹಾಡನ್ನು ಎಂಜಾಯ್ ಮಾಡಿದ್ದೀರಾ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಕೆಲವಾರು ಜನ ಅಲ್ಲ ಸಾಕಷ್ಟು ಜನ ಸರಿಯಾದ ಉತ್ತರ, ಕೆಲವಾರಷ್ಟೇ ತಪ್ಪಾದ ಉತ್ತರ, ಅದಕ್ಕೆ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದ್ದೇ ಇಲ್ಲ. ಯಾಕೆ ಅಂತಂದರೆ ಪ್ರತಿನಿತ್ಯ ಈ ಒಂದು ಹೊಂಬಿಸಿಲು ಕಾರ್ಯಕ್ರಮ ಇದ್ದೇ ಇರುತ್ತೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಬಹುದು. ಹೇಗನ್ನಿಸ್ತು ಇವತ್ತಿನ ಈ ಕಾರ್ಯಕ್ರಮ ನಮಗೆ ಸಂದೇಶದ ಮುಖಾಂತರ ತಿಳಿಸಿ. ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಹರಿಹರನ್ ಅವರ ಧ್ವನಿಯಲ್ಲಿರುವಂತಹ ಲವ್ ಯು ಚಿತ್ರದ ಗೀತೆ ನಿಮಗಾಗಿ. ಸದಾ ಕೇಳ್ತಾ ಇರಿ ನಮ್ಮ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:03 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮ. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಿಮಗೆ ಹಿಂದಿಯ ಎಲ್ಲಾ ಭಾವನೆಗಳ ಹಾಡುಗಳನ್ನ ನಿಮಗೆ ಕೇಳಿಸ್ತೀನಿ. ಅಂದ್ರೆ ಗಜಲ್ ಇದೆ ಇಲ್ಲಿ, ಹಿಂದಿ ಪಾಪ್ ಸಾಂಗ್ಗಳನ್ನ ಕೇಳಬಹುದು. ಅಂದ್ರೆ ಫಿಲ್ಮೇ ತರ ಹಾಡು, ಫಿಲ್ಮ್ನ ಹೊರತುಪಡಿಸಿ ಬೇರೆ ಎಲ್ಲ ರೀತಿಯ ಹಾಡುಗಳು ಕೂಡ ಇಲ್ಲಿ ನೀವು ಕೇಳಬಹುದು. ಈಗ ಮೊದಲನೇದಾಗಿ ಯಾವ ಹಾಡನ್ನು ನಿಮಗೋಸ್ಕರ ಕೇಳಿಸ್ತೀನಿ ಅಂತಂದರೆ, ಸೃಷ್ಟಿ ಭಂಡಾರಿ ಅವರ ಧ್ವನಿಯಲ್ಲಿರುವಂಥ ಒಂದು ಆಲ್ಬಮ್ ಸಾಂಗ್ ಹತ್ ಫಲ್ದೆ ಅನ್ನೋ ಅಂಥ ಗೀತೆ ಕೇಳೋಣ ಬಂದೆ.

0: ಹಿಂಗ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ

0: ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಆಲ್ಬಮ್ ಡಿಸ್ಕೋ ಬಲ್ಮಾ ಅದರಿಂದ ಒಂದು ಹಾಡು ನಿಮ್ಗೋಸ್ಕರ, ಆಸೀಸ್ ಕೌರ್ ಮತ್ತು ಮೆಲೋ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು.

ಸಮಯ 4:11 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಈಗ ಒಂದು ಗಜಲ್ ಅನ್ನ ಕೇಳುವಂತಹ ಸಮಯ ಉಸ್ತಾದ್ ಶುಜಾತ್ ಹುಸೇನ್ ಖಾನ್ ಅವರ ಧ್ವನಿಯಲ್ಲಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸಮಯ 4:22 ಆಗಿದೆ. ನೀವೆಲ್ಲರೂ ಕೂಡ ಹಿಂದಿ ಮಿಕ್ಸ್ ಮೆಲೋಡೀಸ್ ನ ಕೇಳ್ತಾ ಇದ್ದೀರಾ. ಈಗ ಮುಂದಿನ ಗೀತೆ ಶಾನ್ ಅವರ ಧ್ವನಿಯಲ್ಲಿ ಭೂಲ್ ಜಾ ಅನ್ನುವಂಥ ಪಾಪ್ ಸಾಂಗ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:27 ಆಗಿದೆ. ನೀವೆಲ್ಲರೂ ಕೇಳ್ತಾ ಇರುವಂತಹ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ, ಮುಂದಿನ ಗೀತೆ ಹಿಂದಿ ಪಾಪ್ ಸಾಂಗ್. ಆಕಾಶ್ ಶೇಟ್ ಮತ್ತು ಬಂದನಾ ದತ್ತ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಿಮಗಾಗಿ.

ಪಾಡ್ಕಾಸ್ಟ್ ಮ್ಯೂಸಿಕಲ್ ಇಯರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲ್ ಇಯರ್ಸ್. ಆಹಿಸ್ತಾ ಆಹಿಸ್ತಾ ಹಾಡನ್ನ ಕೇಳಿದ್ರಲ್ಲ ಆಲ್ಬಮ್ ಸಾಂಗ್ ಕಜಿ ಕಾಜಿನಾಮಾ ಮತ್ತು ಮುಸಾರತ್ ನಜೀರ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂತು. ಹಿಂದಿ ಮಿಸ್ ಮೆಲೋಡೀಸ್ ಹಾಡನ್ನ ಕೇಳ್ತಾ ಇದ್ದೀರಾ. 4:41 ನೀವು ಎಂಜಾಯ್ ಮಾಡ್ತಾರಂತ ಈ ಕಾರ್ಯಕ್ರಮ. ಮುಂದಿನ ಗೀತೆ ಸ್ವಾತಿ ಮಿಶ್ರಾ ಅವರ ಧ್ವನಿಯಲ್ಲಿರುವಂತಹ ಒಂದು ಆಲ್ಬಮ್ ಡಿವೋಷನಲ್ ಸಾಂಗ್, ಒಂದು ಭಕ್ತಿ ಗೀತೆಯನ್ನ ಕೇಳೋಣ ಮಿಕ್ಸ್ಡ್ ಮೆಲೋಡೀಸ್ ನಲ್ಲಿ.

ಅನೂಪ್ ಜಲೋಟ ಅವರ ಧ್ವನಿಯಲ್ಲಿ ಗಜಲೊಂದನ್ನು ಕೇಳಿದ್ರಿ. ಎಂಜಾಯ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮವನ್ನ ಅಂತ ಹೇಳಿ ನನಗನ್ನಿಸ್ತಾ ಇದೆ. ನಿಮ್ಮೆಲ್ಲರ ಸಂದೇಶವನ್ನು ನೋಡಿ 4:52 ಈ ಹೊತ್ತಿನಲ್ಲಿ ನೀವೆಲ್ಲರೂ ಕೇಳ್ತಾ ಇರುವಂಥದ್ದು ಹಿಂದಿ ಮಿಕ್ಸ್ ಮೆಲೋಡೀಸ್ ಕಾರ್ಯಕ್ರಮ. ಮುಂದಿನ ಗೀತೆ ಗುಲಾಮ್ ಅಲಿ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿರುವಂತಹ ಒಂದು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:59 ಆಗಿದೆ. ಇಷ್ಟೊತ್ತು ಹಿಂದಿ ಮಿಕ್ಸ್ಡ್ ಮೆಲೋಡೀಸ್ ನ ಕೇಳಿದ್ರೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಇಲ್ಲಿಂದ ನಾನು ಈಗ ಹೊರಡುವಂತಹ ಸಮಯ ಬಂದಾಯ್ತು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಆಗ್ತಾರೆ ಮಮತಾ. ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗೋಯ್ತು, ಈ ಹೊತ್ತಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ
2: ಸುಜಾತ ಅಲ್ಲ ಮಮತಾ.
1: ಎಸ್, ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಮತಾ ಸುಜಾತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಪ್ರೀತಿಯ
2: ಸ್ವಾಗತ.
1: ನೋಡಿ, ಅವ್ರಿಗೋರೇ ಸ್ವಾಗತ ಹೇಳ್ಕೊತಾ ಇದ್ದಾರೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯಾರ್ಸ್ FM ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ರೆಗ್ಯುಲರ್ ಆಗಿ ನಾನ್ ಬರ್ತಿದ್ದ ಹಾಗೆ ಪ್ರಶ್ನೆ ಕೇಳೋದಕ್ಕಂತೂ ನಾನು ಸಖತ್ ಆಗಿ ರೆಡಿಯಾಗಿ ಬಂದಿರ್ತೀನಿ. ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿರ್ತೀರಾ. ನೀವು ರೆಡಿ ಆಗಿದ್ದೀರಾ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಐ ಆಮ್ ರೆಡಿ ಅಂತ ಹೇಳಿ ನನಗೆ ಮೆಸೇಜ್ ಮಾಡಬೇಕು. ಸುಜಾತ ಏನಂತ ಮೆಸೇಜ್ ಮಾಡ್ಬೇಕಪ್ಪ?
4: ಐ ಆಮ್ ನಾಟ್ ರೆಡಿ.
3: ನೋಡಿ, ನಮ್ಮ ಸುಜಾತನ ಮಾತುಗಳನ್ನ ಕೇಳಬೇಡಿ. ಸುಜಾತ ಏನಂತ ಮೆಸೇಜ್ ಮಾಡ್ಬೇಕಮ್ಮ, ಇನ್ನೊಂದ್ಸರಿ ಹೇಳ್ಬಿಡಮ್ಮ.
4: ಐ ಆಮ್ ರೆಡಿ ಅಂತ.
3: ಈಗ ಸುಜಾತ ರೆಡಿ ಇದಾರೆ. ಸುಜಾತನ್ಗೆ ಮೊದಲನೇ ಪ್ರಶ್ನೆ ಕೇಳೋಣ.
4: ಖಂಡಿತ ಬೇಡ, ನಾನು ಈಗಾಗ್ಲೇ ಪ್ರಶ್ನೆಗಳನ್ನ ಕೇಳಿ ಉತ್ತರ ತಗೊಂಡು ಆಗಿದೆ. ಈಗೇನಿದ್ರು ಮುಂದಿನ ಸರ್ದಿ ನಿಂದು. ಸೊ 11 ಗಂಟೆವರೆಗಿನ 11 ವರೆಗೆ
3: ಪ್ರಯಾಣದಲ್ಲಿ ಜೊತೆ ಆಗ್ತೀನಿ ನಾನಂತೂ. ಆದ್ರೆ ಈಗ 5 ಗಂಟೆ ಈ ಹೊತ್ತಲ್ಲಿ ವೆಲ್ಕಮ್ ವೆಲ್ಕಮ್ ವೆಲ್ಕಮ್ ಅಂತ ಮತ್ತೊಂದ್ಸಾರಿ ಹೇಳ್ತಾ, ನಾನ್ ಕೇಳೋ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನನಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸ್ಕೊಡಿ. ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ಪ್ರಶ್ನೆ ಕೇಳಕ್ಕೂ ನಾನು ರೆಡಿಯಾಗಿ ನಿಮ್ಗೆ ಹಂಗೆ ಕರ್ ಪ್ರಪ್ ಪ್ರಪ್ ಅಂತ ಹೇಳಿ ಟ್ರಿನ್ ಟ್ರಿನ್ ಅಂತ ರಿಂಗ್ ಮಾಡಿಸ್ಬಿಡ್ತೀವಿ. ಜೊತೆಯಾಗಿ ಸಖತ್ತಾದ ಮಾಹಿತಿ, ಒಳ್ಳೆ ಇನ್ಫಾರ್ಮೇಶನ್, ಪ್ರಶ್ನೆ ಅಪ್ಪೆ ತಪ್ಪಿ ನೀವು ಸರಿಯಾದ ಉತ್ತರ ಕೊಟ್ರೆ ನಿಮಗಿಷ್ಟ ಆಗೋ ಹಾಡು ಇವೆಲ್ಲ ಆಗ್ಬೇಕಾದ್ರೆ ಐ ಆಮ್ ರೆಡಿ ಅಂತ ಹೇಳಿ ನೀವು ನಿಮ್ಮ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಬೇಕಾದ ಸಂಖ್ಯೆ
4: 9480901013.
3: 9480901013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಬೇಗ ಬೇಗ ಹರಿದು ಬರಲಿ. ಕೇಳ್ತಾನೆ ರೀ ಕನ್ನಡ ಕಾಮನವೆಲ್ಲನ 101.3 ಮೆಗಾಹರ್ಟ್ಸ್ ಅನ್ನ. ಅಂದಹಾಗೆ ಈಗ ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿರೋದು ನಾನು ಮಮತ್ತ. ಈಗ ಬರ್ತಾ ಇರೋ ಹಾಡು

ರತ್ತ ಬಳ್ಳಿ ಬಾಲೆಯರೆ ನೀವಿದ್ದರೆ ಕೋಲಾಟ ತಗಿಟ ತಗಿಟ ತದ್ದಿಂತ ಅವಳ್ಳಿ.

0: 5:07 ಆಗೋಗಿದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ಎಸ್, ಯಾರಿದ್ದಾರೆ ನಮ್ಮೊಟ್ಟಿಗೆ? ನಮಸ್ಕಾರ, ಐ ಆಮ್ ರೆಡಿ ಅಂತ ಮೆಸೇಜ್ ಹಾಕಿದಂತಹ ಇವರು ಅರಸೀಕೆರೆಯಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ರು. ಯಾರಿದು ಯಾರಿದು ಯಾರಿದು? ಹಲೋ
1: ಹಲೋ,
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ಭಾನುಪ್ರಕಾಶ್ ಅಂತ, ಅರಸೀಕೆರೆಯಿಂದ ಆಡಿಟರ್ ಮಾತಾಡೋದು.
0: ನಮಸ್ಕಾರ ಭಾನುಪ್ರಕಾಶ್ ಸರ್, ಐ ಆಮ್ ರೆಡಿ ಅಂತ ಕೇಳಿದ್ದು, ನೀವು ಸಂದೇಶ ಕಳಿಸಿದ್ರಿ, ನಾನು ಕೂಡ ನಿಮಗೆ ಕರೆ ಮಾಡಿದ್ದೇನೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಪ್ರಶ್ನೆ ತೀರಾ ಅಂದ್ರೆ ತೀರಾ ಸಿಂಪಲ್ ಆಗಿದೆ. ಯಸ್, ಪ್ರಶ್ನೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿಮ್ಗೆ ಪೈನಾಪಲ್ ಅನಾನಸ್ ಅಂತ ಹೇಳಿ ಕರಿತೀವಿ, ಗೊತ್ತಲ್ವಾ? ಆ ಒಂದು ಪೈನಾಪಲ್ ಬೆಳೆಯುವುದು ಯಾವುದರಲ್ಲಿ? ಇದು ನನ್ನ ಪ್ರಶ್ನೆ. ಆಪ್ಷನ್ ಎ, ಇದು ಮರದಲ್ಲಿ ಬೆಳೆಯುತ್ತೆ. ಆಪ್ಷನ್ ಬಿ, ಇದು ನಮ್ಮ ಹೆಗಲೆತ್ತರ ಬರುವಂತಹ ಗಿಡದಲ್ಲಿ ಬೆಳೆಯುತ್ತೆ. ಆಪ್ಷನ್ ಸಿ, ಇದು ಭೂಮಿಯಲ್ಲಿ ಅಥವಾ ನೆಲಮಟ್ಟದಲ್ಲಿ ಬೆಳೆಯುತ್ತೆ. ನೆಲಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೀರಾ? ಪಕ್ಕಾನಾ?
1: ಪಕ್ಕಾ ಪಕ್ಕಾ.
0: ಶೂರಾ?
1: ಶೂರ್ ಶೂರ್ ಶೂರ್.
0: ನಿಮ್ಮ ಉತ್ತರ ಏನಾಗಿದೆ ಕೇಳೋದಾದರೆ, ಭಾನುಪ್ರಕಾಶ್ ಅವರ ಉತ್ತರ ಸೂಪರ್ ಸರ್, ಕಂಗ್ರಾಚುಲೇಷನ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಗೇನಾದ್ರೂ ಗೊತ್ತಿತ್ತಾ ಈ ಒಂದು ಪ್ರಶ್ನೆಗೆ ಉತ್ತರ? ನೀವೇನಾದ್ರೂ
1: ಕಾನ್ಫಿಡೆಂಟ್ ಇದೆ, ಗೊತ್ತಿತ್ತು.
0: ಹೇಗೆ ಹೇಗೆ ಬೆಳೆಯೋದು ನೋಡಿದೀರಾ?
1: ಬೆಳೆಯೋದ್ ನೋಡಿಲ್ಲ. ನಮ್ಮ ನಾವು ಆಡಿಟರ್ ಆಗಿರೋದ್ರಿಂದ ನಮ್ಮಲ್ಲಿ ಕೆಲವೊಂದು ಜನ ಡೀಲರ್ಸ್ ಎಲ್ಲ ಬೆಳೀತಾರೆ, ಫ್ರೂಟ್ಸ್ ಎಲ್ಲ ಕಸ್ಟಮರ್ಸ್ ನಮ್ಮ ಹತ್ರ ಬರ್ತಾ ಇರ್ತಾರೆ. ಹಾಗಾಗಿ ನಮಗೆ ಒಂದು ಐಡಿಯಾ ಇದೆ, ಯಾಕಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾರಲ್ಲ ಡೀಲ್ ಮಾಡೋದು.
0: ಓಕೆ ಓಕೆ, ಹಾಗಾಗಿ ಅಂದ್ರೆ ಇದು ಫಸ್ಟ್ ಹ್ಯಾಂಡ್ ನಿಮ್ಗೆ ಇನ್ಫಾರ್ಮೇಶನ್ ಇರೋದ್ರಿಂದ ತುಂಬಾ ಈಸಿಯಾಗಿ ಗೊತ್ತಾಗಿದೆ. ಓಕೆ, ನಾನು ಹಾಗಾದ್ರೆ ಈ ಪ್ರಶ್ನೆಯ ಜೊತೆಯಾಗಿ ಇನ್ನೊಂದು ಪ್ರಶ್ನೆನ ಕೇಳ್ತೀನಿ ನಿಮ್ಗೆ. ಇದು ಕೂಡ ತೀರಾ ಸಿಂಪಲ್ ಆದ ಪ್ರಶ್ನೆ, ಇದು ಕೂಡ ಪೈನಾಪಲ್ಗೆ ಸಂಬಂಧಪಟ್ಟಿರುವಂತದ್ದೇ. ಸರಿ, ಇದು ನಾವು ಸಾಮಾನ್ಯವಾಗಿ ಪೈನಾಪಲ್ ತಿಂತಿದ ಹಾಗೆ ಬಾಯಿಯಲ್ಲಿ ಒಂದಷ್ಟು ಜನಕ್ಕೆ ಹುಣ್ಣಿನ ತರ ಫೀಲ್ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಕಟ್ ಆಗುತ್ತರ ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಯಾಕಕ್ಕೆ ಏನಾದ್ರೂ ಐಡಿಯಾ ಇದೆಯಾ?
1: ಅದು ಐ ಥಿಂಕ್ ಇದು ಸ್ವಲ್ಪ ವರ್ಟ್ ಆಗಿರುತ್ತೆ ಹಣ್ಣದು.
0: ಓಕೆ,
1: ತಿನ್ನುವಾಗ ಸ್ವಲ್ಪ ರಫ್ಲಿ ನಾಲ್ಗೆಗೆ ಡಿಫರೆನ್ಸ್ ಟೇಸ್ಟ್ ಕೊಡುತ್ತೆ.
0: ಓಕೆ, ನಾನು ನಿಮಗೆ ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ, ಬ್ರೊಮೆಲೇನ್ ಎನ್ನುವಂತಹ ಒಂದು ಪ್ರೋಟಿಯೋಲೈಟಿಕ್ ಎನ್ಝೈಮ್ನಿಂದ.
1: ಓಕೆ,
0: ಆಪ್ಷನ್ ಬಿ, ಬಹಳ ಒರಟಾಗಿರೋದ್ರಿಂದ.
1: ಓಕೆ,
0: ಆಪ್ಷನ್ ಸಿ, ಅದರ ರುಚಿಯಿಂದ. ಏನಿರಬಹುದು?
1: ಐ ಥಿಂಕ್ ಅದರ ರುಚಿಯಿಂದ ಇರಬೇಕನ್ಸುತ್ತೆ.
0: ಅದರ ರುಚಿಯಿಂದ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೊ ಇವತ್ತು ನಾನ್ ನಿಮ್ಗೆ ಕೇಳಿದಂತಹ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಕೊಟ್ಟಿರೋದು ಹೇಗಿದೆ? ಉತ್ತರ ಸರಿನಾ? ಸಾರಿ ಸರ್, ನಿಮ್ಮ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಪೈನಾಪಲ್ ನಲ್ಲಿ ಇರುವಂತಹ ಬ್ರೊಮೆಲಿನ್ ಅನ್ನುವಂತಹ ಒಂದು ಪವರ್ಫುಲ್ ಆದ ಒಂದು ಪ್ರೋಟಿಯೋಲೈಟಿಕ್ ಎನ್ಝೈಮ್. ನಾನು ನಿಮಗೆ ಅದನ್ನ ಆಪ್ಷನ್ ಎ ಅಂತ ಹೇಳಿ ಕೊಟ್ಟಿದ್ದೆ. ಎಸ್, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆಕ್ಚುಲ್ ಆಗಿ ಸಾಮಾನ್ಯವಾಗಿ ಪೈನಾಪಲ್ ಮೊದಲಾಗಿ ನ್ಯಾಚುರಲ್ ಆಗಿ ಹೈಲಿ ಆಸಿಡಿಕ್ ಇರುತ್ತೆ. ಆ ಒಂದು ಕಾರಣದಿಂದ ನಿಮ್ಮ ಬಾಯಿಗೆ ಇದೊಂದು ತಗಲಿದಂತಹ ಸಮಯದಲ್ಲಿ ಈ ಬ್ರೊಮೆಲಿನ್ ಸ್ಟ್ರಿಪ್ಸ್ ಏನಿದೆ ಅದು ನಿಮ್ಮ ಬಾಯಿಗೆ ತಗಲಿದ ನಂತರದಲ್ಲಿ ಈ ಒಂದು ಹುಣ್ಣಿನ ರೀತಿಯ ಫೀಲೋ ಅಥವಾ ಬರ್ನಿಂಗ್ ಸೆನ್ಸೇಷನ್ ಉಂಟು ಮಾಡುತ್ತೆ. ಯಾಕೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅನ್ನೋ ಒಂದು ಇನ್ಫಾರ್ಮೇಶನ್ ಏನಾದ್ರೂ ಇದೆಯಾ? ಗೆಸ್ ಮಾಡಬಹುದಾ?
1: ಇಲ್ಲ, ನನಗೆ ಅದರ ಬಗ್ಗೆ ಅಷ್ಟಿಲ್ಲ, ಯಾಕಂದ್ರೆ ಓದಿದ್ದೆಲ್ಲ ನಾವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ.
0: ಓಕೆ, ಆಕ್ಚುಲಿ ಆಗಿ ಇವತ್ತು ಇಂಟರ್ನ್ಯಾಷನಲ್ ಪೈನಾಪಲ್ ಡೇ. ಇಂಟರ್ನ್ಯಾಷನಲ್ ಪೈನಾಪಲ್ ಡೇ ಆಚರಿಸ್ತಾ ಇದೀವಿ. ನೀವು ಆಕ್ಚುಲ್ ಆಗಿ ನಾನು ಕೇಳಿದಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟರು, ಬಟ್ ಎರಡನೇ ಪ್ರಶ್ನೆ ನಾನು ತುಂಬಾ ಸಡನ್ ಆಗಿ ಕೇಳಿದೆ ನಿಮ್ಗೆ, ಹಾಗಾಗಿ ಬಹುಶಃ ಉತ್ತರ ಕೊಡಕ್ಕಾಗ್ಲಿಲ್ಲ. ಬಟ್ ಇವತ್ತು ಪೈನಾಪಲ್ ಡೇ ಆಗಿರೋದ್ರಿಂದ ಪೈನಾಪಲ್ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಇಂದ ತಿನ್ನುವಾಗ ಅಥವಾ ಇವತ್ತೇ ನೀವು ಮನೆಗೆ ಹೋದಂತ ಟೈಮ್ ನಲ್ಲಿ ನೀಟಾಗಿ ಪೈನಾಪಲ್ ತರಿಸ್ಕೊಂಡು ಎಂಜಾಯ್ ಮಾಡ್ತಾ ಎಲ್ಲ ಇನ್ಫಾರ್ಮೇಶನ್ ನೆನಪಿಸ್ಕೊಳ್ಳಿ, ಆಗ್ಬೋದಾ?
1: ಖಂಡಿತ ಖಂಡಿತ.
0: ಥ್ಯಾಂಕ್ ಯು ಭಾನುಪ್ರಕಾಶ್.
1: ಥ್ಯಾಂಕ್
0: ಯು. ಶುಭ ಸಂಜೆ. ನೀವು ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೋಸ್ಕರ ಯಾರಿವನು ಕನ್ನಡದವನು ಈ ಗೀತೆ ನಿಮ್ಗೋಸ್ಕರ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಿಮ್ಗೂ ಕೂಡ ಕೇಳಿದ್ರಿ ಅಲ್ವಾ, ನಮ್ಮ ಭಾನುಪ್ರಕಾಶ್ ಅವರ ಜೊತೆಯಾಗಿ ನಾವೀಗಷ್ಟೇ ಮಾತಾಡಿದ್ವಿ, ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ರು. ಮೊದಲನೇ ಉತ್ತರ ರೈಟ್, ಬಟ್ ಎರಡನೇ ಉತ್ತರ ಸ್ವಲ್ಪ ತಪ್ಪಾಗಿತ್ತು. ಇವರ ಹಾಗೆ ನೀವು ಕೂಡ ಐ ಆಮ್ ರೆಡಿ ಅಂತ ನನಗೆ ಸಂದೇಶ ಕಳುಹಿಸಿ ಕೊಟ್ಟರೆ ನೀವು ಕೂಡ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಬಹುದು. ಕೇಳ್ತಾ ಇರಿ ಜೊತೆಯಾಗಿರಿ ಇದು ಎಫ್ ಎಂ ರೈನ್ಬೋ 101.3. 9489001 0103 ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಿಕೊಡಿ, ನನಗೆ ಹೇಳಿ ಐ ಆಮ್ ರೆಡಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ

0: ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ನಮ್ಮ ಜೊತೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಐ ಆಮ್ ರೆಡಿ ಅಂತ ಹೇಳಿ ಮೆಸೇಜ್ ಮಾಡಿ ಈಗ ಮಾತಾಡಿ ಉತ್ತರ ಕೊಡೋದಕ್ಕೆ ರೆಡಿ ಆಗಿರುವಂತವರು ಆನಂದ್ ಅವರು. ಸರ್ ನಮಸ್ಕಾರ, ವೆಲ್ಕಮ್ ಟು ನಮ್ಮ ನಾನ್ ಸ್ಟಾಪ್ ಸಂಜೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಆನಂದ ಕುಲಕರ್ಣಿ ಅವರೇ, ಸುಲೇಪೇಟೆಯಿಂದ ಮೆಸೇಜ್ ಮಾಡಿದ್ರಿ. ಸೊ ನಾನು ನಿಮಗೆ ಕೇಳುವ ಪ್ರಶ್ನೆ ಈ ರೀತಿಯಾಗಿದೆ, ತೀರಾ ಸಿಂಪಲ್ ಪ್ರಶ್ನೆಗಳು, ಉತ್ತರವನ್ನ ನೀವು ಕೊಡ್ಬೇಕಷ್ಟೇ, ಆಗ್ಬೋದೇ? ಎಸ್. ಸಾಮಾನ್ಯವಾಗಿ ತುಂಬಾ ತುಂಬಾ ತುಂಬಾ ಈಸಿಯಾದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆನ ನಿಮಗೆ ನಾನು ಕೇಳ್ತಾ ಇದ್ದೀನಿ. ಮನುಷ್ಯರ ಮುಖವನ್ನ ನೆನಪಿಟ್ಟುಕೊಳ್ಳ ಬಲ್ಲ ಪಕ್ಷಿ ಯಾವುದು? ಮನುಷ್ಯರ ಮುಖವನ್ನ ನೆನಪಿಟ್ಟುಕೊಳ್ಳ ಪಕ್ಷಿ ಯಾವುದು? ಇದು ಒಂದು ದಿನ, ಒಂದು ವಾರ ಅನ್ನೋದಲ್ಲ, ವರ್ಷಾನ್ಗಟ್ಲೆ ಬೇಕಾದ್ರೂ ಈ ಒಂದು ಪಕ್ಷಿ ಮನುಷ್ಯರ ಮುಖವನ್ನ ನೆನಪಿಟ್ಟುಕೊಳ್ಳುತ್ತೆ, ಯಾವ ಪಕ್ಷಿ ಅದು?
1: ಆಪ್ಷನ್ ಕೊಡ್ತಾರೆ ಮೇಡಮ್?
0: ಆಪ್ಷನ್, ಓಕೆ. ಆಪ್ಷನ್ ಎ ಗರುಡ ಪಕ್ಷಿ, ಆಪ್ಷನ್ ಬಿ ಗುಬ್ಬಚ್ಚಿ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಗೂಬೆ. ಬೇಗ ಬೇಗ ಬೇಗ.
1: ಗರುಡ ಮೇಡಮ್, ಗರುಡ ಪಕ್ಷಿ.
0: ಆಪ್ಷನ್ ಎ ಗರುಡ ಪಕ್ಷಿ ಅಂತ ಹೇಳ್ತಾ ಇದ್ದಾರೆ ಆನಂದ್ ಅವರು. ಹಾಗಾದ್ರೆ ನಿಮ್ಮ ಉತ್ತರ ಸರಿ ಇದೆಯೇ, ನೋಡಿ ಬಿಡೋಣವಾ? ಐ ಆಮ್ ಸಾರಿ ಸರ್, ನಿಮ್ಮ ಉತ್ತರ ತಪ್ಪಾಗಿದೆ. ಈಗ ನಿಮ್ಗೆ ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ ನಾನು ಅನ್ನೋದಾದ್ರೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ ಅನ್ನೋದಾದ್ರೆ, ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ?
1: ಕಾಗೆ ಮೇಡಮ್.
0: ಕಾಗೆ. ಯಾರು ಹಿಂದೆಯಿಂದ ಹೇಳ್ಕೊಡ್ತಾರ ಅದು ಉತ್ತರನ? ನೋಡಿ, ನಿಮ್ಮ ಸಿಸ್ಟರ್ ಸಹಾಯನ ನೀವಾಗ್ಲೇ ಪಡ್ಕೋಬೇಕಿತ್ತಿಲ್ಲ ಅಂದ್ರೆ ಹಾಗೆ ಕಾಲ್ ನಿಮ್ ಸಿಸ್ಟರ್ ಕೊಟ್ಬಿಡ್ಬೇಕಾಗಿತ್ತು, ಬಿಕಾಸ್ ಕಾಗೆ ಅನ್ನೋದು ಸರಿಯಾದ ಉತ್ತರ. ಎಸ್, ಕಾಗೆ ಅನ್ನೋದು ಸರಿಯಾದ ಉತ್ತರ. ಆಕ್ಚುಲ್ ಆಗಿ ಕಾಗೆಗಳು ಮನುಷ್ಯರ ಮುಖಗಳನ್ನ ಗುರುತಿಸಬಲ್ಲವು. ಮತ್ತಿನ್ನೊಂದು ವಿಷಯ ಗೊತ್ತಾ ಆನಂದ್ ಸರ್, ಅಕಸ್ಮಾತ್ ಒಬ್ಬ ವ್ಯಕ್ತಿ ಆ ಕಾಗೆಗಳಿಗೆ ಏನಾದ್ರು ತೊಂದರೆ ಮಾಡಿದ್ರೆ, ಅಪಾಯ ಉಂಟು ಮಾಡಿದ್ರೆ, ಅನೇಕ ವರ್ಷಗಳ ಕಾಲ ಆ ಒಂದು ಮನುಷ್ಯರ ಮುಖನ ನೆನ್ಪಿಟ್ಕೊಳ್ಳೋದಷ್ಟೇ ಅಲ್ಲ, ತಮ್ಮ ಇತರ ಕಾಗೆಗಳು ಯಾರು

0: ಇರುತ್ತಲ್ಲ ಫ್ರೆಂಡ್ಸ್ ಕಾಗೆಗಳು, ಅವೆಲ್ಲದಕ್ಕೂ ಆ ವ್ಯಕ್ತಿ ಈ ತರ ಅಂತ ಹೇಳಿ ಎಚ್ಚರಿಕೆನೂ ಕೊಡುತ್ತಂತೆ. ಅದು ರಿಯಾಕ್ಟ್ ಆಗುತ್ತೆ, ಬಟ್ ಆದ್ರೆ ಅದು ಮುಖವನ್ನ ನೆನ್ಪಿಟ್ಕೊಂಡಿರುತ್ತೆ. ಯಸ್, ಇವತ್ತು ಒಂದೊಳ್ಳೆ ಮಾಹಿತಿಯನ್ನ ಪಡ್ಕೊಂಡ್ರಿ ಅಂತ ನಮ್ಗಂತೂ ಅನಿಸ್ತಾ ಇದೆ. ಬಟ್ ಏನ್ ಮಾಡೋದು, ನಿಮ್ಮ ಫೇವರೇಟ್ ಸಾಂಗ್ ನ ಪ್ಲೇ ಮಾಡೋಕಾಗಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಆಗ್ಬೋದಾ?
1: ಓಕೆ ಮೇಡಮ್, ಪರವಾಗಿಲ್ಲ.
0: ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಧನ್ಯವಾದ. ನೋಡಿದ್ರ ನಮ್ಮ ಆನಂದ್ ಕುಲಕರ್ಣಿ ಅವರು ಸುಲೇಪೇಟನ ಮೆಸೇಜ್ ಮಾಡಿ ಐ ಆಮ್ ರೆಡಿ ಅಂದಿದ್ರು. ನಾವು ಕಾಲ್ ಮಾಡಿದ್ವಿ, ಆದ್ರೆ ಉತ್ತರ ಕೊಡೋದ್ರಲ್ಲಿ ಸ್ವಲ್ಪ ಎಡಬಿಟ್ರು. ಇದರಿಂದ ನಮಗೆ ತಿಳಿದು ಬಂದ ಪಾಠವೇನೆಂದರೆ, ಯಾರು ನಮಗೆ ಸಹಾಯ ಮಾಡುತ್ತಾರೋ ಅವ್ರ ಕೈಲಿ ಆನ್ಸರ್ ಹೇಳಿ ಅಂತ ಮೊಬೈಲ್ ಕೊಟ್ಬಿಡೋದು. ಎಸ್ ಹೌದು, ನಿಮ್ಮ ಸಂದೇಶ ಬರಬೇಕು ಐ ಆಮ್ ರೆಡಿ ಅಂತ ಹೇಳಿ 9489901013. ಐ ಆಮ್ ರೆಡಿ ಅನ್ನೋದ್ರ ಜೊತೆ ನಿಮ್ಮ ಹೆಸರು ಮತ್ತು ಊರನ್ನ ಸೇರಿಸಿ ಕಳಿಸ್ಕೊಟ್ರು, ಇನ್ನೂ ಸೂಪರ್ ಆಗಿ ನಮ್ಗೆ ಬಂದು ಮೆಸೇಜ್ ರೀಚ್ ಆಗುತ್ತೆ. ಕೇಳ್ತಾನೆ ಇರಿ, ಜೊತೆಯಾಗಿರಿ. ಇದು ಕನ್ನಡ ಕಾಮನ್ವೆಲ್ತ್ 101.3 MHz.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಮನಸ್ಸಕ್ಕೆ ಓಕೆ ಬಂತು ಅನ್ನೋ ಹಾಡು ಸೂಪರ್ ಆಗಿ ಕೇಳಿದ್ವಿ. ಮೊಗಚ್ಚಿ ಮೊಗಚ್ಚಿ ಮೊಗಚ್ಚಿ ಈ ಗೀತೆ ನಿಮಗೋಸ್ಕರ ಪ್ರಸಾರ ಆಗಿದ್ದು ಮರ್ಫಿ ಚಿತ್ರದಿಂದ. ಈ ಗೀತೆ ಕೇಳ್ತಾ ಕೇಳ್ತಾ ಐ ಆಮ್ ರೆಡಿ ಉತ್ತರ ಕೊಡೋದಕ್ಕೆ ಅಂತ ಹೇಳಿ ಮೆಸೇಜ್ ಮಾಡಿದ್ದವರು ಬೆಂಗಳೂರಿನಿಂದ ಗೀತಾ ಅವರು. ನಮಸ್ಕಾರ ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಫುಲ್ ಖುಷಿಯಾಗಿ ಐ ಆಮ್ ರೆಡಿ ಅಂತ ಹೇಳಿ ಮೆಸೇಜ್ ಮಾಡಿದ್ರಿ. ಉತ್ತರ ಕೊಡೋದಕ್ಕೆ ನೀವು ರೆಡಿ, ಪ್ರಶ್ನೆ ಕೇಳೋದಕ್ಕೆ ನಾನ್ ರೆಡಿ, ಮತ್ತೆ ಯಾಕೆ ಲೇಟ್ ಮಾಡೋದು? ಹಾಗೆ ಪ್ರಶ್ನೆ ಕೇಳ್ಬಿಡ್ಲಾ? ಇವತ್ತು ಆಕ್ಚುಲಾಗಿ ನಾವು ಕೆಂಪೇಗೌಡ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ, ಹೌದಾ? ಎಸ್. ನಾವೆಲ್ಲ ಬೆಂಗಳೂರವರು ನೋಡಿ, ನೀವು ಬೆಂಗಳೂರವರು, ನಾನು ಕೂಡ ಬೆಂಗಳೂರಿನವಳು. ಹಾಗಾಗಿ ಇವತ್ತು ಬೆಂಗಳೂರಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆನ ಕೇಳ್ತೀನಿ, ಕೆಂಪೇಗೌಡರಿಗೆ ಸಂಬಂಧಪಟ್ಟ ಪ್ರಶ್ನೆನ ಕೇಳ್ತೀನಿ. ರೆಡಿನಾ?
1: ರೆಡಿ.
0: ಓಕೆ. ಹಿರಿಯ ಕೆಂಪೇಗೌಡ ಅವರು ಬೆಂಗಳೂರನ್ನ ಅಖಂಡವಾಗಿ ಆಳಿದಂತಹ ವರುಷಗಳು ಎಷ್ಟು? ಅಂದ್ರೆ ಎಷ್ಟು ವರ್ಷ ಇವರು ಬೆಂಗಳೂರನ್ನ ಆಳಿದ್ರು? ಇದು ನಾನು ನಿಮಗೆ ಕೇಳ್ತಂತ ಪ್ರಶ್ನೆ. ಆಪ್ಷನ್ಸ್ ಬೇಕಾ ಬೇಡವಾ?
1: ಆಪ್ಷನ್ಸ್ ಕೊಡಿ ಮ್ಯಾಮ್.
0: ಆಪ್ಷನ್ಸ್ ಕೊಡಿ. ಓಕೆ. ಆಪ್ಷನ್ ಎ 78 ವರ್ಷ, ಆಪ್ಷನ್ ಬಿ 68 ವರ್ಷ, ಆಪ್ಷನ್ ಸಿ 58 ವರ್ಷ, ಆಪ್ಷನ್ ಡಿ 25 ವರ್ಷ.
1: 68 ವರ್ಷ.
0: 68 ವರ್ಷ. ಯಾವ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀರಾ ಇದನ್ನ?
1: ಹಂಗೆ ಗೆಸ್ ಮಾಡ್ತಾ ಇದ್ದೀನಿ.
0: ಹಾಗೆ ಗೆಸ್ ಮಾಡ್ತಾ ಇದ್ದೀರಾ? ಓಕೆ. ಹಾಗಾದ್ರೆ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೂ ಆಳಿರಬಹುದು, ಏನಾದರೂ ಐಡಿಯಾ ಇದೆಯಾ?
1: ನೋ, ನಾಟ್ ಶೋರ್.
0: ಹಾಗಾದರೆ ನಮ್ಮ ಗೀತಾ ಅವರ ಪ್ರಶ್ನೆ, ನಾನು ಕೇಳಿದಂತಹ ಪ್ರಶ್ನೆಗೆ ಗೀತಾ ಅವರು ನೀಡಿದಂತಹ ಉತ್ತರ ಏನಾಗಿದೆ ತಿಳಿಯೋದಾದರೆ, ಉತ್ತರ ಏನಾಗಿದೆ ಗೀತಾ ಅವರೇ?
1: ರೈಟ್ ಆನ್ಸರ್.
0: ರೈಟ್ ಆನ್ಸರ್. ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು.
0: ಎಸ್ ಗೀತಾ ಅವರೇ, ನಿಮಗೋಸ್ಕರ ಒಂದು ಗೀತೆ ಮೂಡಿ ಬರುತ್ತೆ, ಸುವೆ ಸುವಾಲಿ ಮುಂಗಾರು ಮಳೆ ಚಿತ್ರದಿಂದ. ಆದರೆ ಆ ಗೀತೆಗೂ ಮುಂಚೆ ನಾವು ಕೆಂಪೇಗೌಡರ ಬಗ್ಗೆ ಪ್ರಶ್ನೆ ಕೇಳಿದ್ವಿ, ಸೊ ಕೆಂಪೇಗೌಡರ ಒಂದು ಹಾಡನ್ನು ಕೇಳಿಕೊಂಡು ಅದಾದ ನಂತರ ನಿಮ್ಮ ಸಾಂಗ್ ಮೂಡಿ ಬರುತ್ತೆ. ಸೊ ಅಲ್ಲಿ ಇಲ್ಲಿ ಎಲ್ಲೂ ಹೋಗದೆ ಏನು ಮಾಡ್ತಿರ್ತೀರಾ? ವೆರಿ ಗುಡ್. ಎಫ್ ಎಂ ರೇನ್ ಬೋ ಕೇಳ್ತಾ ರೀ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೊಟ್ಟಿಗೆ ಮಾತಾಡಿ ಜಾಸ್ತಿ ಖುಷಿ ಆಯ್ತು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಗೀತಾ ಅವ್ರು ನೋಡಿ, ರಪ್ ಅಂತ ಹೇಳಿ ಸರಿಯಾದ ಉತ್ತರವನ್ನ ಕೊಟ್ಬಿಟ್ರು. ಆಕ್ಚುಲಾಗಿ ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನ ಆಳಿದ್ದ ಇಸ್ವಿ, ಗೀತಾ ಅವರೇ ಏನಾದ್ರೂ ಐಡಿಯಾ ಇದೆಯಾ ಅಂತ ಕೇಳಿದ್ದೆ. ಆಕ್ಚುಲಿ ನಿಮ್ಗೊಂದು ಮಾಹಿತಿ ಕೊಡ್ತೀನಿ ಗೀತಾ ಅವರೇ, 1510 1578 ಇಸ್ವಿವರೆಗೂ 68 ವರ್ಷಗಳ ಕಾಲ ಅವರು ಬೆಂಗಳೂರನ್ನ ಆಳಿದ್ರು ಅನ್ನುವಂತಹ ಮಾಹಿತಿ ನಮಗೆ ಸಿಗುತ್ತೆ. ಎಸ್ ಹೌದು, 68 ವರ್ಷ ಕಾಲ. ಆಕ್ಚುಲಿ ನಾವು ಬೆಂಗಳೂರು ಅಂತ ಹೇಳ್ತಿದ್ದ ಹಾಗೆ ನಾಲ್ಕು ಕಾವಲು ಗೋಪುರಗಳನ್ನ ನೆನಪು ಮಾಡ್ಕೋತೀವಿ, ಬೆಂಗಳೂರಿನಲ್ಲಿ ಮಾಡಿದಂಥ ಎಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೋತೀವಿ. ಅದನ್ನೆಲ್ಲ ಮಾಡಬೇಕಾದ್ರೆ ಸತತವಾಗಿ ಬೆಂಗಳೂರನ್ನ ಬೆಳೆಸೋದಕ್ಕೆ ತಮ್ಮ ಅಮೂಲ್ಯವಾದ 68 ವರ್ಷಗಳನ್ನ ವಿನಿಯೋಗಿಸಿದಂತಹ ಕೆಂಪೇಗೌಡರಿಗೆ ನಮ್ಮೆಲ್ಲರ ಪ್ರೀತಿಯ ನಮನ. ಎಸ್, ಒಳ್ಳೆಯ ಮಾಹಿತಿ. ಮತ್ತೆ

0: ಟಿ ಕುರ್ಕೆಯಿಂದ. ಎಸ್ ಹೌದು ಸರ್, ಪ್ರಶ್ನೆ ಕೇಳೋದಕ್ಕೆ ನಾನಂತೂ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವ್ ರೆಡಿ ಆಗಿದ್ದೀರಾ? ರೆಡಿ ಇಲ್ವಾ? ರೆಡಿನಾ? ರೆಡಿ ಇಲ್ವಾ? ಓಕೆ, ಐ ಆಮ್ ರೆಡಿ ಅಂತ ನೀವ್ ಹೇಳ್ತಾ ಇದ್ದೀರಾ. ನಾನು ನಿಮಗೆ ಕೇಳುವಂತಹ ಪ್ರಶ್ನೆ ಹೀಗಿದೆ. ಸರ್, ನಿಮಗೆ ನಾನು ಕೇಳುವಂತಹ ಪ್ರಶ್ನೆ ತೀರಾ ಸಿಂಪಲ್ ಆಗಿದೆ. ಚಿಟ್ಟೆಗಳು ರುಚಿಯನ್ನ ಯಾವ ಒಂದು ಅಂಗದ ಮುಖಾಂತರ ಅರಿಯುತ್ತೆ? ಇದು ನನ್ನ ಪ್ರಶ್ನೆ. ಚಿಟ್ಟೆಗಳು ರುಚಿಯನ್ನ ತಮ್ಮ ಯಾವ ಅಂಗದಿಂದ ಪಡ್ಕೊಳ್ಳುತ್ತೆ, ಅರಿಯುತ್ತೆ? ಇದು ನನ್ನ ಪ್ರಶ್ನೆ.
1: ಮಕರಂದ ಇರುತ್ತೆ.
0: ನಾನ್ ಕೇಳ್ತಾರದು ಚಿಟ್ಟೆಗಳು ರುಚಿ ಏನಿರುತ್ತಲ್ಲ, ಆ ರುಚಿಯನ್ನ ಅರಿಬೇಕಾದ್ರೆ ಯಾವ ಒಂದು ಅಂಗವನ್ನ ಬಳಸುತ್ತೆ, ತಮ್ಮ ದೇಹದ ಯಾವ ಅಂಗವನ್ನ ಬಳಸುತ್ತೆ? ಆಪ್ಷನ್ಸ್ ಏನಾದ್ರೂ ಬೇಕಾ? ಓಕೆ, ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ, ತಮ್ಮ ರೆಕ್ಕೆಗಳು. ಆಪ್ಷನ್ ಬಿ, ತಮ್ಮ ಕಾಲುಗಳು. ಆಪ್ಷನ್ ಸಿ, ಅವುಗಳಿಗೆ ರುಚಿ ಗೊತ್ತಾಗುವುದಿಲ್ಲ. ನಿಮ್ಮ ಉತ್ತರ ಪ್ಲೀಸ್.
1: ರುಚಿ ಗೊತ್ತಾಗಲ್ಲ ಮೇಡಮ್.
0: ರುಚಿ ಗೊತ್ತಾಗೋದಿಲ್ಲ ಹೀಗ್ ಹೇಳ್ತಾ ಇದ್ದೀರಾ ನೀವು. ಪಕ್ಕನ ಸರ್, ಏನು ಡೌಟ್ ಇಲ್ವಾ ಸರ್?
1: ಇಲ್ಲ ಇಲ್ಲ ಮೇಡಮ್,
0: ಏನು ಡೌಟ್ ಇಲ್ಲ. ಓಂಕಾರ ಮೂರ್ತಿ ಅವರು ನಮಗೆ ನೀಡುತ್ತಾ ಇರುವಂತಹ ಉತ್ತರವೇನಾಗಿದೆ ಎಂದರೆ, ಸರ್ ಏನಾಯ್ತು ಉತ್ತರ? ತಪ್ಪಾಗಿದೆ. ಆಕ್ಚುಲಿ ಉತ್ತರ ಏನ್ ಗೊತ್ತಾ? ಚಿಟ್ಟೆಗಳು ರುಚಿಯನ್ನ ಸವಿಬೇಕು ಅಂದ್ರೆ ತಮ್ಮ ಕಾಲುಗಳಿಂದ ರುಚಿಯನ್ನ ಅರಿಯುತ್ತೆ. ಅವುಗಳ ಕಾಲುಗಳಲ್ಲಿ ಒಂದು ರಾಸಾಯನಿಕ ಸಂವೇದಕಗಳಿರುತ್ತೆ, ಅದನ್ನ ಕೆಮೆರೋಸೆಪ್ಟರ್ಸ್ ಅಂತ ಹೇಳಿ ಕರೀಲಾಗುತ್ತೆ. ಅದರಿಂದ ತಾವು ಕಾಲುಗಳಿಂದ ರುಚಿಯನ್ನ ಅರಿಯುತ್ತೆ. ಈಗ ನೀವು ಅಕಸ್ಮಾತ್ ಅದು ಎಲೆ ಅಥವಾ ಹೂವಿನ ಮೇಲೆ ಕುಳಿತಿರುತ್ತೆ ನೋಡ್ತಿರಲ್ವಾ, ಆ ಕುಳಿತಂತಹ ಸಮಯದಲ್ಲಿ ಅವುಗಳ ರಾಸಾಯನಿಕ ಗುಣ ಹೇಗಿದೆ ಅಂತ ಹೇಳಿ ನೋಡಿಕೊಂಡು ಆಹಾರಕ್ಕೆ ಅಥವಾ ಮೊಟ್ಟೆ ಇಡೋದಕ್ಕೆ ಇದೊಂದು ಸೂಕ್ತವಾದ ಜಾಗನ ಅಂತ ತಿಳ್ಕೊಳ್ಳೋದು ಕೂಡ ಹೀಗೇನೆ ಅದು. ಸೊ ಕಾಲುಗಳು ತೀರಾ ಮೇನ್ ಪಾಯಿಂಟ್ ಚಿಟ್ಟೆಗಳದು. ಸೊ ನೀವು ಅಪ್ಪಿ ತಪ್ಪಿ ಯಾರು ಚಿಟ್ಟೆ ಹಿಡಿದು ಅದಕ್ಕೆ ತೊಂದರೆ ಕೊಡೋದನ್ನ ನೋಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತೊಂದರೆ ಕೊಡಿಸ್ಬೇಡಿ, ಆಗ್ಬೋದಾ? ಎಸ್, ವೆರಿ ನೈಸ್. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು ಓಂಕಾರ ಮೂರ್ತಿಗಳೇ. ಐ ಥಿಂಕ್ ಒಂದಷ್ಟು ಮಾಹಿತಿ ನಿಮಗ್ ಸಿಕ್ತು, ಏನಂತೀರಾ? ಥ್ಯಾಂಕ್ ಯು ನಿಮಗೂ ಕೂಡ. ಎಸ್, ಓಂಕಾರ ಮೂರ್ತಿ ಅವರು ಸರಿಯಾದ ಉತ್ತರ ಕೊಡೋದಕ್ಕೆ ತುಂಬಾ ಟ್ರೈ ಮಾಡಿದ್ರು, ಬಟ್ ಆದ್ರೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು, ಬಟ್ ನಿಮ್ಗಂತೂ ಒಳ್ಳೆ ಮಾಹಿತಿ ಗೊತ್ತಾಗಿದೆ. ಸರಿ, ಹಾಗಾದರೆ ಈಗ ನಾನು ನಿಮಗೋಸ್ಕರ ಪ್ರಸಾರ ಮಾಡುವಂತಹ ಗೀತೆ ಯಾವುದು ಗೊತ್ತಾಗ್ಬೇಕಾ? ಕೇಳ್ತಾನೆ ಇರಿ, ಜೊತೆಯಾಗಿರಿ ಕನ್ನಡ ಕಾಮನಬಿಲು 101.3 MHz.

0: ಕನ್ನಡ ಕಾಮನವಿಲ್ 101.3 ಮೆಗಾ ಹರ್ಟ್ಸ್. ಈಗ ನಮ್ಮೊಟ್ಟಿಗಿದ್ದಾರೆ ಓಂಕಾರ ಮೂರ್ತಿ ಅವರು. ನಮಸ್ಕಾರ ಓಂಕಾರ ಮೂರ್ತಿ ಸರ್.
1: ಹೇಳಿ ಮೇಡಮ್.
0: ನೀವು ನಮಗೆ ಕರೆ ಮಾಡ್ತಾ ಇದ್ದೀರಾ ದೊಡ್ಡ

0: ತೆಗೆದುಕೊಟ್ಟೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: 5:58 ಆಗಿದೆ. ಸಂದೇಶ ಒಂದು ತಲುಪದೆ ಯಾರ್ಯಾರಿಂದ ನೋಡೋದಾದರೆ ಯಾವ ಸಂದೇಶ ಇವತ್ತಿನ ಕಾರ್ಯಕ್ರಮಕ್ಕೆ ಐ ಆಮ್ ರೆಡಿ ಅಂತ ಹೇಳಿ ತುಂಬಾ ಜನ ಸಂದೇಶ ಕಳಿಸಿದ್ರೆ ಕೆಲವರನ್ನ ಮಾತ್ರ ನಾವು ಆನ್ ಏರ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಐ ಆಮ್ ಸೋ ಸಾರಿ. ನಿಮ್ಗೆ ಗೊತ್ತಿದೆ, ಇರುವಂತಹ ಸಮಯದಲ್ಲಿ ಕೆಲವರನ್ನ ಮಾತ್ರ ನಾವು ಆನ್ ಏರ್ ತೆಗೆದುಕೊಂಡು ಮಾತಾಡ್ಸೋಕ್ ಸಾಧ್ಯ ಆಗತ್ತೆ. ಬಟ್ ಆದ್ರೆ ಪ್ರತಿ ಬಾರಿ ಕೂಡ ನಿಮ್ಮೊಟ್ಟಿಗೆ ಮಾತಾಡೋ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಅಂದಹಾಗೆ ಸಂದೇಶ ಕಳುಹಿಸಿ ಕೊಟ್ಟವರು ಯಾರ್ಯಾರು ನೋಡೋದಾದ್ರೆ, ನಿಂಗಪ್ಪ ಸಾಳೇರ ಅವರು ಹಿರೇಹಡಗಳಿಯಿಂದ ಸಂದೇಶ ಕಳಿಸಿದ್ರು. ಅದಾದ ನಂತರ ಶ್ರೀ ಲಕ್ಷ್ಮೀ ಹೋವಳೆ ಚಂದ್ರಶೇಖರ್ ವಿದ್ಯಾನಗರದಿಂದ, ಬಳಿಕ ಬಂದಿದ್ದ ಸಂದೇಶವಾಗಿತ್ತು ವಸಂತ ಅವರದ್ದು. ನಂತರ ನಮಗೆ ಮಿಂಚು ಅವರ ಸಂದೇಶ ಬಂದಿತ್ತು ಅರ್ಪಿತಾ ಬೆಂಗಳೂರಿನಿಂದ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬೆಳಗಾವಿಯ ಸಂತೋಷ ಅವರು, ಉಮೇಶ್ ಸಿರಿಗೆರೆಯಿಂದ, ರಮಾನಂದ ಅವರು ಸಾಗರದಿಂದ, ಹರೀಶ್ ಮಲೇಶ್ವರಂನಿಂದ, ಸಿಂಧನೂರಿನ ಸುರೇಶ್ ಅವರು ಸಂದೇಶ ಕಳಿಸಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಐ ಆಮ್ ರೆಡಿ ಅಂತ ಮುಂದೆ ಒಂದ್ಸಾರಿ ಹೇಳಿದ್ರೆ ನಾವು ನಿಮ್ಮನ್ನ ಪ್ರಯತ್ನ ಮಾಡಿ ಮಾತಾಡ್ಸೋದಕ್ಕೆ ಫುಲ್ ಟ್ರೈ ಮಾಡ್ತೀವಿ. ಇನ್ನೊಂದು ಗೀತೆಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾನೆ ಇರಿ, ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್. ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ.

0: sealed the tie. India are placed in Group C alongside Chinese Taipei, Kazakhstan and the Philippines. Their next match against Chinese Taipei will decide the group winner. And with that, we end this news bulletin.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ರಂಗನಾಥ ಭಟ್ಟ ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರು, ತಮ್ಮದೇ ಕಂಪನಿಯನ್ನ ಮಾಡಿದರು, ಸಾಮಾಜಿಕ ನಾಟಕಗಳ ರೂವಾರಿ, 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಎಲ್ಲ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕೇಳೋಣ ರಂಗ ಕಲಾವಿದ ಎಂ ರಂಗನಾಥ ಭಟ್ಟ ಅವರ ಮಾತುಗಳು. 1963 ಧ್ವನಿ ಮುದ್ರಣ.
2: 15 ವರ್ಷ ವಯಸ್ಸು, ಸರಿಯಾಗಿ ಹೇಳೋಕ್ಕಾಗಲ್ಲ, ಅಂತೂ ಹೆಚ್ಚು ಕಡಿಮೆ 15 ವರ್ಷ, 15ನೇ ವಯಸ್ಸಿನಲ್ಲಿ ನನ್ನ ಪ್ರಾರಂಭ ಮಾಡಿದೆ ರಂಗಭೂಮಿ ಸೇವೆಗೆ. ನಮ್ಮ ಗ್ರಾಮದಲ್ಲಿ ಒಬ್ರು ಶಿವಪ್ಪ ಸಾಣಭವರು ಅಂತ ಪಿಟ್ಲವರು ಒಬ್ರು ಸಾರಸ್ವತರು, ಅಲ್ಲಿ ನನ್ನ ನೋಡಿದ್ರು, ಏನಪ್ಪ ಏನು ಹುಡುಗರ ನಾಟಕ ಬರ್ತೀಯನು ಅಂತ ಕೇಳಿದ್ರು. ನಾನು ಏನೂ ಅಂದಿಲ್ಲ, ಉತ್ತರ ಕೊಡಲಿಲ್ಲ. ಹಾಗೆ ನನ್ನ ಮನಸ್ಸಲ್ಲಿ ಅದೇ ವರ್ಕ್ ಮಾಡ್ತಾ ಇತ್ತು. ಕಾರಂಜಿ ರಾತ್ರಿ ಉತ್ಸವ ಆಯಿತು, ದೇವಸ್ಥಾನದಲ್ಲಿ ಮಲಗಿದ್ದು ಬೆಳಗ್ಗಾಮ ಯಾರಿಗೂ ತಿಳಿದಿದ್ದ ಹಾಗೆ ಹೊರಟೋಗ್ಬಿಟ್ಟೆ ಇಲ್ಲಿಗೆ ಬಂಟ್ವಾಳಕ್ಕೆ. ಅಲ್ಲಿ ವಿಟ್ಲದಲ್ಲಿದ್ದ ಅವ್ರ ಕಂಪನಿ ಅಪೀಂದ್ರರು ಅಂತ ಒಬ್ಬರು ಜೈನರು ಕಂಪನಿ, ಅಲ್ಲಿ ಸಾಯಂಕಾಲವರೆಗೂ ಕಾಲ ಕಳೆದೆ. ರಾತ್ರಿ ಹೋಗು ಗಾಡಿಗಳು ವಿಟ್ಲಕ್ಕೆ, ಆ ಗಾಡಿಗಳು ಎರಡನೇ ಮಾತಾಡಿ ಕೂತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದಾಗೆ ಒಂದು ಮೃದಂಗ ಧ್ವನಿ ಕೇಳಿಸ್ತಾ ಇತ್ತು ಅಸ್ಪಷ್ಟವಾಗಿ. ಹಾಗೆ 3 ರಸ್ತೆಯಲ್ಲಿ ಆ ರಸ್ತೆಯನ್ನು ಪಶ್ಚಿಮಕ್ಕೆ ಅನುಸರಿಸಿ ಮಲ್ಲಿಗೆ ಹೋದೆ. ನಾಟಕ ನಡೀತಾ ಇತ್ತು, ಕೊನೆಯ ಸೀನು ಅವಂತಿ ಸುಂದರಿ ಎಂಬ ನಾಟಕ, ನಾರಾಯಣ ಹೆಗಡೆ ಎಂಬವನು ಹೀರೋ. ಸರಿ ನೋಡಿ, ಎಷ್ಟು ಕಾಲು ಗಂಟೆ ನೋಡಿರ್ಬೋದು, ಫಿನಿಷ್. ನಾನು ಬರೆಯೋದವ್ರು ಇಲ್ಲಿ ಏನು ಅಂತ ಈ ಭೀತಿ ಶುರುವಾಯಿತು ನನಗೆ. ಅವ್ರು ಇಲ್ಲದವರು ಒಂದೇಳಿ ನಾನು ಏನು ಮಾಡಬೇಕು? ಆಮೇಲೆ ಬಂದರು, ಓಹ್ ಬಂದೆ ನೋಡಿದ ಅಂದರು. ಬಂದೆ ಸರ್, ಬಾ ಒಳಗೆ. ಅಷ್ಟಿಗೆ ನಾಟಕದವರೆಲ್ಲ ಬಣ್ಣ ಅಳಿಸ್ತಾಯಿದ್ರು ಎಣ್ಣೆ ಹಾಕಿ. ಅವರೆಲ್ಲ ನೋಡಕ್ಕೆ ಬಂದರು, ನಂಗೆ ದಿಗಿಲು ಏನು ಮಾತಾಡಿಸ್ತಾರೋ ಅಂತ. ನೀ ಹಾಕ್ತೀನೋ ಅಂದು ಅಂದರು. ಮಾತಾಡಿಲ್ಲ, ಬೇಡ ಇವಾಗ ಮಲ್ಕೋ. ನೀ ಬಟ್ಟೆ ಬರಿ ತಂದಿದ್ದೆ, ಎಲ್ಲಿ ನಿನ್ನ ಬಟ್ಟೆ ಬರಿ? ಹೊರಗಿಟ್ಟಿದ್ದೀನಿ, ತರ್ತೀನಿ ಅಂದೆ. ಹೊರಗೋದೆ, ಆ ಟಿಕೆಟ್ ಮಾರಾಟ ಮಾಡ್ತಾರಲ್ಲ ಟೇಬಲ್ ಮೇಲೆ, ಅದ್ರ ಮೇಲೆ ಇಟ್ಟಿದ್ದೆ. ನಾನು ನಾಟಕ ನೋಡ್ತಾ ಇದ್ದೆ ಕಾಣೆ. ಹೊರಗೆ ಬಂದು ಎಲ್ಲಿ ಬಟ್ಟೆ ತಂದಿರಲ್ಲ ಅಂದರು. ಇಲ್ಲ ಸ್ವಾಮಿ, ಇಂಥಲ್ಲಿ ಇಟ್ಟಿದ್ದೆ, ಅಲ್ಲಿ ಇವಾಗ ಕಾಣೋಲ್ಲ ಅಂದೆ. ಅಯ್ಯೋ ಬೆಪ್ಪೆ ಅಂದರು. ಮಲಗು ಮಲಗಿದೆ. ಬೆಳಿಗ್ಗೆ ಎದ್ದು ಕಂಪನಿ ಮನೆ ತೋರಿಸಿದ್ರು ಯಾರೋ, ನನಗೆ ಕಾಫಿ ಗೀಪಿ ಯಾವನು ಕೊಡೋನು ಈಗಿನ ಹಾಗ ಈಗೇನಿಲ್ಲ. ಹೋಗಿ ಸ್ನಾನ ಮಾಡಿ ಮಧ್ಯಾಹ್ನ ಊಟವೆ ಕುಸಿಲಕ್ಕೆ. ಅವಾಗ ನಾನು ಭಾಳ ಗಾಬರಿ ಆಯಿತು. ಕುಸಿಲಕ್ಕೆ ನಮ್ಮವ್ರು ಮೊಟ್ಟೂ ಅಲ್ಲ, ಸ್ನಾನ ಮಾಡಿ ಆಗಿತ್ತು ಆವಾಗ. ಈಗ ರೇಷನ್ ಆಗೋ ಮೊದಲು ಸರಿ ಕುಸಿಲನ್ನ ತಿಂದೆ. ಆಮೇಲೆ ಆ ಶ್ರೀನಿವಾಸರಾಯರು ಅಂತ, ಗಾಜಿನ ಶ್ರೀನಿವಾಸರಾವ್ ಅಂತ ಒಳ್ಳೆ ಆಕ್ಟ್ರು, ಒಳ್ಳೆ ಅಭ್ಯಾಸ ಮಾಡಿಸೋರು, ಒಳ್ಳೆ ಹಾಡು ಆ ಕಾಲದಲ್ಲಿ, ಒಳ್ಳೆ ಪಾಟು. ಹರಿಶ್ಚಂದ್ರ, ಕಾಳಿದಾಸ ಇಂಥದ್ದೆಲ್ಲ, ಇದು ದುಷ್ಯಂತ ವಿಷ್ಯಂತ ಶಕುಂತಲ ನಾಟಕದಲ್ಲಿ ಭಾಳ ಒಳ್ಳೆ ಪಾಠ ಅವರು ಆ ಕಾಲದಲ್ಲಿ. ನನಗೊಂದು ಸೇವಕನ ಪಾಠ ಮಾಡಿ ದೇಶಭಕ್ಷ ಏನೋ ವೈಮನಸ್ಸಿನಲ್ಲಿ ಏನೋ ಬಿಟ್ಬಿಟ್ಟೆ ಕಂಪ್ ಬೇಡ ಆಯಿತು ಅಂತ. ಪುತ್ತೂರು ರಂಗನಾಯಕರು ಅಂತ ಇನ್ನೊಂದು ಕಂಪ್ನಿ ಮಾಡಿದರು, ಅಲ್ಲಿ ಬರೋದು ಬಾಟ ಹೋದೆ. 20 ರೂಪಾಯಿ ಸಂಬಳ ಮಾಡಿದರು, 2 ತಿಂಗಳಿದ್ದೆ. ಅಲ್ಲೂ ನಾನು ಸರಿ ಬೆಳೆಯಲ್ಲ, ಸೀರೆ ಹೊರಟೋಗ್ಬಿಟ್ಟೆ ಊಟಿಗೆ ಸಂಗೀತ ಕಲಿಯೋಕ್ಕೋಸ್ಕರ. ಅಲ್ಲಿ 3-4 ಸಂಗೀತ ಆಗಲಿ ಜಾರವಾಗಿ ಬರಲಿದ್ದಾರೆ ನಾಣ್ಯಗಳ ಕಂಪನಿ, ಅಲ್ಲಿ ಕುಮಟಾದಲ್ಲಿತ್ತು, ಅಲ್ಲಿ ಕರೆದ್ರು. ಹೋದೆ, ಹೋಗಲಿಲ್ಲ ಯಾಕೆ ಅಂತೀವಿ ಭವಾನಿ, ಭಾಳ ಲಾಸು ಊಟಕ್ಕಿಲ್ಲ. ಏನೇನು ಮಾಡಿ, ರಾಮಚಂದ್ರಾಯರು, ಕುಪ್ಪಣ್ಣಾಚಾರ್ಯರು, ನಾನು 3 ಜನ. ನಾವು ಯಾವ ಊರಿಗೆ ಹೋದ್ರು ನಮ್ಮೇಲೆ ತುಂಬ ನಂಬಿಕೆ, ನಾವು ಅವ್ರನ್ನ ಸುಧಾರಿಸಿಬಿಟ್ಟು ಕಂಪ್ನಿ ತೊಗೊಂಡು ಹೋಗ್ರೆ ಮತ್ತೊಂದು ಊರಿಗೆ. ಹೀಗೆ ಕಾರವಾರ ಅವರ್ಸೆ ಇದೆಲ್ಲ ಆಯಿತು. ನಾನು ಕಂಪ್ನಿ ಪ್ರಾರಂಭ ಮಾಡೋ ಮೊದಲಿನ ಕಥೆ ಇದು. ನಾವು ಧರ್ಮಸ್ಥಳಕ್ಕೆ 12ನೇ ಇಸ್ವಿಯಲ್ಲಿ ಬಂದವರು, 14ನೇ ಇಸ್ವಿಯಲ್ಲಿ ಹೊರಟೋದ್ರು, 4 ವರ್ಷ ಇದ್ದವರು. ಅವ್ರು ಕಂಪ್ನಿ ಮಾಡಿಕೊಡ್ತೀವಿ ಅಂತ ನಮಗೆ ಹೊರಿಸಿ, ಅಲ್ಲ ಮೋಸ ಮಾಡೋದು ನಾನು ಹೇಳೋಲ್ಲ, ಅಂತೂ ನಾನು ಕೊನೆವರೆಗೂ ಅಲ್ಲೇ ಇರಬೇಕು ಎಂಬ ಅಭಿಪ್ರಾಯ ಹೊರತು. ಮಂಗಳೂರು ಉಡುಪಿ ಮಂಟ್ವಾಡಿ ಇದೆಲ್ಲ ಆಗುವಾಗ ಮಂಗಳೂರಲ್ಲಿ ಅವ್ರ ಕಂಪ್ನಿ ಲಾಸ್ ಆಯಿತು. 19ನೇ ಇಸ್ವಿ ಅಂತ ಕಾಣುತ್ತೆ ಲಾಸ್ ಆಗಿ ಇನ್ನೊಬ್ರು ದುಡ್ಡು ಕೊಡೋರು ಬಂದರು, ನನ್ನ ಹೆಸರು ಮಾಡಿದ್ರು ಕಂಪನಿ. ನಾನು ಅವರು ಶಾರದ ಹೊರಟು ಸೀತಾರಾಮರಾಯರು, ನಾನು ನನ್ನ ಮ್ಯಾನೇಜ್ಮೆಂಟು ಅವ್ರು ದುಡ್ಡು ಕೊಡೋದು. ನಾನು ಹೀಗಾಗಿ 6 ತಿಂಗಳು ನಡೆಸಿಬಿಟ್ರು. ಆಮೇಲೆ ಕಂಪ್ನಿ ಬಿಟ್ಬಿಟ್ಟು ಅಲ್ಲೇ ಸಾಮಾನು ಇಟ್ಟುಬಿಟ್ರು ಗಣಪತಿ ದೇವಸ್ಥಾನದಲ್ಲಿ ಮಂಗಳೂರು. ಆದರೆ ಸಾಮಾಜಿಕ ನಾಟಕ ಅನ್ನೋದನ್ನು

0: ನಾಡಿಗಳಲ್ಲಿ ತೋರಿಸಿ ಮೊಟ್ಟ ಮೊದಲು ಜ್ಞಾನ. ಆಮೇಲೆ ನಾನು ಸಂಸಾರ ನೋಕಂದ್ರೆ ಪ್ಯೂರು ಕಂಪ್ಲೀಟ್ ನೋಡಿ ಈ ಸಿನಿಮಾ ಬರೆದು ಕೆಲವು ತೃಪ್ತಿ ಇದೆ, ಇಲ್ಲ ಅಂತಿದೆ. ಕಂಪ್ಲೀಟ್ ಒಂದು ಶಿಸ್ತು ಬೇಕು ಮುಖ್ಯವಾಗಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಎಂ ರಂಗನಾಥ ಭಟ್ಟ ಅವರ ಮಾತುಗಳನ್ನು ಕೇಳಿದಿರಿ. ಇದು 1963 ಧ್ವನಿ ಮುದ್ರಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಅಧಿಕಾರಿಕ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ತಮಿಳುನಾಡು ರಾಜ್ಯೆ ವಾಯ್ಕೊ ಇತ್ಯಸ್ಯ ನೇತೃತ್ವೇ MDMK ದಲೇನ DMK ದಲೇನ ಸಹ ಸ್ವೀಯ ನವವರ್ಷೀಯಂ ಗಠಬಂಧನಂ ಸಮಾಪ್ತಂ. ಪ್ರಸಿದ್ಧಃ ತಮಿಳ ಚಲಚ್ಚಿತ್ರ ಅಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಚೆನ್ನೈಯಾಂ ಪಂಚತ್ವೇ ವಿಲೀನಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಜನಪ್ರಿಯ ಮಾಸಿಕ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಃ ಸಹ ಸ್ವೀಯಂ ಮನೋಗತಂ ವಿನಿಮಯೀಕರಿಷ್ಯತಿ. ಅಮೆರಿಕಾ ದೇಶಸ್ಯ ವಿದೇಶಮಂತ್ರಿ ಮಾರ್ಕೊ ರುಬಿಯೋ ಅವದತ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾಃ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ. ಅಪಿ ಚ ಕ್ರೀಡಾ ವಾರ್ತಾಸು ಫಿಫಾ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಮಿಶ್ರ ದೇಶಃ ಇರಾನ್ ದೇಶೇನ ಸಹ ಅಂತಿಮೆ ಜೀ ಸಮೂಹಸ್ಯ ದ್ವಂದ್ವೇ ಏಕಂ ಏಕಂ ಇತ್ಯಂಕಾಂತರಾಲೇನ ಸಮತಾವಾಪ್ಯ ಪ್ರಥಮತಯಾ ಫಿಫಾ ವಿಶ್ವಕಪ್ ಸ್ಪರ್ಧಾಯಾಃ ನಾಕೌಟ್ ಇತ್ಯೇತಸ್ಮಿನ್ ಚರಣೆ ಪ್ರವಿಷ್ಟಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಜಧಾನ್ಯಾಂ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ಸಾಮಾಜಿಕ ಅಂತರ್ಜಾಲೀಯ ಪ್ರೇಷಿತೆ ಸಂದೇಶೇ ಶ್ರೀಮೋದಿನ ವಿಮಾನ ಪತ್ತನೆ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹೊರ್ಮನಿ ಇತ್ಯನೇನ ಕೃತ್ ಭವ್ಯ ಸ್ವಾಗತಸ್ಯ ಭೂರಿ ಭೂರಿ ಪ್ರಶಂಸಾ ವಿಹಿತಾ. ಪ್ರಧಾನಮಂತ್ರಿಣ ಪ್ರತಿಪಾದಿತಂ ಯತ್ ಸೆಷೆಲ್ಸ್ ದೇಶಃ ಹಿಂದ್ ಮಹಾಸಾಗರೆ ಭಾರತಸ್ಯ ಏಕಃ ಸಾಮುದ್ರಿಕ ಸಹಯೋಗೀ ದೃಢಃ ಮಿತ್ರದೇಶಶ್ಚ ವರ್ತತೆ. ಮೋದಿ ಅವೋಚತ್ ಯತ್ ಸಹ ಅಸ್ಯಾಃ ಯಾತ್ರಾಯಾಃ ಮಾಧ್ಯಮೇನ ಉಭಯೋರ ದೇಶಯೋಃ ದೀರ್ಘಕಾಲೀನ ಸಂಬಂಧಾನ್ ಸುದೃಢೀಕರ್ತುಂ ನಾಗರಿಕ ಕಲ್ಯಾಣಾಯ ಸಹಯೋಗಂ ವರ್ಧಯಿತುಂ ಸಂವಾದಂ ಪ್ರತಿ ಆಶಾನ್ವಿತೋ ವಿದ್ಯತೆ. ಅನೇನ ಸಹೈವ ತೇನ ವಿಮಾನ ಪತ್ತನೆ ಭಾರತೀಯ ಪ್ರವಾಸಿ ಜನಸಮೂಹಾಯ ಅಪಿ ಹಾರ್ದಿಕಂ ಸ್ವಾಗತಾರ್ಥಂ ಧನ್ಯತಾ ವಚಾಂಸಿ ಜ್ಞಾಪಿತಾನಿ. ಗದಿತಂ ಚ ಯತ್ ಭಾರತೀಯ ಪ್ರವಾಸಿಭಿಃ ಯಥಾ ಸ್ವಸಂಸ್ಕೃತಿಃ ಸಂರಕ್ಷಿತಾ ಸಾ ಶ್ಲಾಘನೀಯ ವರ್ತತೆ. ಅವಧೇಯಾಸ್ಪದಂ ವರ್ತತೆ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಷೆಲ್ಸ್ ದೇಶಸ್ಯ ಐತಿಹಾಸಿಕ 50ತಮಸ್ಯ ಸ್ವತಂತ್ರತಾ ದಿವಸ ಸಮಾರೋಹಸ್ಯ ಮುಖ್ಯ ಅತಿಥಿಃ ಭವಿಷ್ಯತಿ. ತಮಿಳುನಾಡು ರಾಜ್ಯೆ ವಾಯ್ಕೊ ಇತ್ಯಸ್ಯ ನೇತೃತ್ವೇ MDMK ದಲಂ DMK ಇತ್ಯನೇನ ಸಹ ನವವರ್ಷೀಯಂ ಗಠಬಂಧನಂ ಸಮಾಪಿತವಾನ್. ದಲಸ್ಯ ಸಚಿವಃ ವಾಯ್ಕೊ ವರ್ಯಃ ಅದ್ಯ ಚೆನ್ನೈ ನಗರೆ ಸಾಮಾನ್ಯ ಪರಿಷದಃ ಸಭಾಯಾಃ ನೇತೃತ್ವಂ ಕೃತವಾನ್. ಅಪಿ ಚ ಸಭಾಯಾಂ ಗಠಬಂಧನಾತ್ ಬಹಿರ್ಗಂತುಂ ಸಾಮಾನ್ಯಃ ಪ್ರಸ್ತಾವಃ ಸ್ವೀಕೃತಃ. ಅವಧೇಯಂ ಚ ಯತ್ MDMK ದಲಂ 17,000 ವರ್ಷೆ DMK ಇತ್ಯಸ್ಯ ನೇತೃತ್ವೇ ಜಾತೆ ಧರ್ಮ ನಿರಪೇಕ್ಷ ಪ್ರಗತಿಶೀಲ ಸಂಘಟನೆ ಸಮ್ಮಿಲಿತಃ ಆಸೀತ್. ಪ್ರಖ್ಯಾತಃ ತಮಿಳ ಚಲಚಿತ್ರಾಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಪ್ರಾತಃ ಕಾಲೇ ಚೆನ್ನೈ ನಗರೆ ದಿವಂಗತಃ. ಸಹ 73 ವರ್ಷೀಯಃ ಆಸೀತ್. ಪ್ರಖ್ಯಾತಃ ಚಲಚಿತ್ರ ನಿರ್ಮಾತಾ ಭಾಗ್ಯರಾಜಃ ಚಿತ್ತಾಕರ್ಷಕ ಚಿತ್ರ ಕಥಾಯಾಃ ವಿನೋದ ಪೂರ್ಣ ಸಂವಾದಾನಾಂ ಚ ಕೃತೆ ಪ್ರಸಿದ್ಧಃ ಆಸೀತ್, ಯೇನ ಸಹ ತಮಿಳ ಚಲಚಿತ್ರ ಜಗತಿ ಅದ್ವಿತೀಯಂ ಸ್ಥಾನಂ ಅವಾಪ್ನೋತ್. ತೇನ 25ತೋಪ್ಯಧಿಕಾನಿ ಚಲಚಿತ್ರಾಣಿ ನಿರ್ದೇಶಿತಾನಿ, ಪ್ರಾಯಃ 75 ಚಲಚಿತ್ರೇಷು ಅಭಿನಯಂ ಚ ಅಕರೋತ್. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯಃ ಸುಪ್ರಸಿದ್ಧಸ್ಯ ಚಲಚಿತ್ರ ನಿರ್ಮಾತುಃ ಅಭಿನೇತುಃ ಚಲಚಿತ್ರ ಕಥಾಲೇಖಕಸ್ಯ ಚ ಥಿರು ಕೆ ಭಾಗ್ಯರಾಜಸ್ಯ ನಿಧನೆ ಶೋಕಂ ಪ್ರಕಟಿತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಪ್ರಾತಃ 11:00 ಆಕಾಶವಾಣ್ಯಾ

0: रामिन रिजाइन क्रीडायाः नायकत्वेन उद्घोषितः। अधुना राउंड ऑफ 32 चरणे तस्य सम्मुखीकरणं ऑस्ट्रेलिया दलेन सह भविष्यति इति वार्ताः।
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಪ್ರವೇಶ ಮಾಡ್ತಾ ಇರುವಂತಹದ್ದು ಒಂದು ವಿಶೇಷ ಲೋಕಕ್ಕೆ, ಅದೇ ಮನಸ್ಸುಗಳ ಮಾತು. ಹೊರಗಿನ ಜಗತ್ತಿನ ಗದ್ದಲದಲ್ಲಿ ನಾವು ನಮ್ಮೊಳಗಿರುವಂತಹ ಧ್ವನಿಯನ್ನ ಕೇಳಿಸ್ಕೊಳ್ಳೋದನ್ನೇ ಮರೆತುಬಿಟ್ಟಿದ್ದೀವಿ ಅಲ್ವಾ? ಓಡುವ ಹಾದಿಯಲ್ಲಿ ಒಂದು ಕ್ಷಣ ನಿಂತು ನಮ್ಮ ಮನಸ್ಸಿನ ಆಳಕ್ಕೆ ಇಣುಕಿ ನೋಡುವಂತಹ ಪ್ರಯತ್ನವೇ ಈ ಮನಸ್ಸುಗಳ ಮಾತು ಮಧುರ. ನೋಡಿ, ಒಂದು ಗಿಡದಿಂದ ಹೂ ಉದುರಿದಾಗ ಗಿಡ ಮರುಗೋದಿಲ್ಲ, ಬದಲಾಗಿ ಹೊಸ ಮೊಗ್ಗಿಗೆ ಜಾಗ ಮಾಡಿಕೊಡುತ್ತೆ. ಆದರೆ ಮನುಷ್ಯ ಮಾತ್ರ ಹಳೆಯ ನೆನಪುಗಳನ್ನ, ಸೋಲುಗಳನ್ನ ಬಿಗಿಯಾಗಿ ಹಿಡಿದುಟ್ಕೊಂಡು ಹೊಸತನಕ್ಕೆ ಹೆದರ್ತಾನೆ. ನೆನಪಿಡಿ, ನಿಮ್ಮ ಜೀವನದ ಒಂದು ಅಧ್ಯಾಯ ಮುಗಿತು ಅಂತಂದ್ರೆ ಅದರ ಅರ್ಥ ಪುಸ್ತಕವೇ ಮುಗಿದು ಹೋಯ್ತು ಅಂತ ಅಲ್ಲ, ಮುಂದಿನ ಪುಟ ತಿರುಗಿಸೋದಕ್ಕೆ ಧೈರ್ಯ ಮಾಡಬೇಕು ಅಂತ. ನಿಮ್ಮ ಇವತ್ತಿನ ನೋವು ನಾಳೆಯ ಶಕ್ತಿಯಾಗಬಹುದು, ಇವತ್ತು ಕಳೆದುಕೊಂಡದ್ದು ನಾಳೆ ಬೇರೆ ರೂಪದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮನಸ್ಸುಗಳ ಮಾತು ಮಧುರ. ಇವತ್ತಿನ ದಿನಗಳಲ್ಲಿ ನಮ್ಮ ಅತಿದೊಡ್ಡ ಸಮಸ್ಯೆ ಏನು ಗೊತ್ತಾ? ಹೋಲಿಕೆ, ಕಂಪ್ಯಾರಿಸನ್. ಪಕ್ಕದ ಮನೆಯವರ ಕಾರು, ಗೆಳೆಯನ ಪ್ರಮೋಷನ್, ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವಂತಹ ಮಿರಿ ಮಿರಿ ಮಿಂಚುವಂತಹ ಜೀವನ, ಇವುಗಳನ್ನು ನೋಡಿ ನಮ್ಮಲ್ಲಿ ಇರೋದನ್ನ ಆನಂದಿಸೋದನ್ನೇ ಬಿಟ್ಬಿಟ್ಟಿದ್ದೀವಿ. ಸೂರ್ಯ ಚಂದ್ರನ ಜೊತೆ ಸ್ಪರ್ಧೆ ಮಾಡೋದಿಲ್ಲ, ಚಂದ್ರ ನಕ್ಷತ್ರಗಳ ಜೊತೆಗೆ ಹೋಲಿಕೆ ಮಾಡಿಕೊಳ್ಳೋದಿಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಸಮಯ ಇರುತ್ತೆ. ನಿಮ್ಮ ಜೀವನದ ಪಯಣ ಬೇರೆಯವರದಕ್ಕಿಂತ ಭಿನ್ನವಾಗಿರಬಹುದು, ಆದರೆ ಅದು ಅನನ್ಯವಾಗಿರುವಂತಹದ್ದು, ಅಂದರೆ ಯುನಿಕ್ ಆಗಿರುವಂತಹದ್ದು. ನಿಮ್ಮನ್ನ ನೀವು ಗೌರವಿಸಿದ ದಿನ ಜಗತ್ತು ನಿಮ್ಮನ್ನ ಗುರುತಿಸೋದಕ್ಕೆ ಶುರು ಮಾಡುತ್ತೆ. ನಮ್ಮ ಬದುಕಿದೆಯಲ್ಲ, ಅದೊಂಥರ ಕನ್ನಡಿ ಇದ್ದ ಹಾಗೆ. ನಾವು ಕೋಪದಿಂದ ನೋಡಿದ್ರೆ ಕೋಪವೇ ಕಾಣುತ್ತೆ, ಪ್ರೀತಿಯಿಂದ ನೋಡಿದ್ರೆ ಜಗತ್ತೇ ಸುಂದರವಾಗಿ ಕಾಣುತ್ತೆ. ಇವತ್ತು ಕನ್ನಡಿ ಮುಂದೆ ನಿಂತಾಗ ಒಂದು ಸಲ ಮನಸಾರೆ ನಕ್ಕು ನೋಡಿ. ಆ ನಗು ಇಡೀ ದಿನ ನಿಮ್ಮನ್ನ ಕಾಪಾಡುತ್ತೆ. ಮನಸ್ಸುಗಳ ಮಾತು ಸದ್ಯಕ್ಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ, ಆದರೆ ನಿಮ್ಮ ಆಂತರಿಕ ಧ್ವನಿ ಸದಾ ಜಾಗೃತವಾಗಿರಲಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 2,08,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 2,08,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೆ ಪೋಲಿಯೋನ್ನು ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದ್ರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂತಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
2: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ಧತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ದ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳ.

6:51 ಆಗ ಹೋಗಿದೆ. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಹೊತ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಾ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಮತಾ.

ಆರು ಗಂಟೆ 55 ನಿಮಿಷ ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಜೊತೆಯಾಗಿ ಸಾಗೋದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇವತ್ತಿನ ವಿಶೇಷತೆಗಳೇನು, ವಿಶೇಷ ದಿನಗಳ ಬಗ್ಗೆ ಮಾತಾಡೋಣ ಜೊತೆಯ

ಆಗಿ ಅಂತ ಕೇಳಿ ನಾವು ಒಟ್ಟಿಗಾಗ್ತಾ ಇದ್ದೀವಿ. ಇವತ್ತು ಜೂನ್ 28ನೇ ತಾರೀಕು ಅಲ್ಲ, ಜೂನ್ 27ನೇ ತಾರೀಕು. ಈ ವರ್ಷ ಇವತ್ತಿನ ದಿನದಂದು, ಶನಿವಾರದಂದು ವಿಶ್ವ ಮರಳು ದಿಬ್ಬಗಳ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಮರಳು ದಿಬ್ಬಗಳ ಪ್ರಾಮುಖ್ಯತೆ ಏನು, ಅದರಿಂದ ನಮಗೆ ಯಾವ ರೀತಿಯಲ್ಲಿ ಸಾಕಷ್ಟು ಉಪಯೋಗವಾಗುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸಾಕಷ್ಟು ಸಾಕಷ್ಟು ಸಾಕಷ್ಟು ಉಪಯೋಗಗಳಿದೆ. ಕರಾವಳಿ ಪ್ರದೇಶಗಳನ್ನ ಅಥವಾ ಬಂದರಿನಲ್ಲಿರುವಂತಹ ಚಂದದ ಪ್ರದೇಶಗಳನ್ನ ಕ್ಲೀನ್ ಆಗಿಟ್ಕೊಳ್ಳೋದು ಸೇರಿದ ಹಾಗೆ ತನ್ನದೇ ಆದ ಪ್ರಾಮುಖ್ಯತೆಯನ್ನ ನೀಡುತ್ತೆ ಮರಳು ದಿಬ್ಬಗಳು. ನಿಸರ್ಗದತ್ತವಾದ ಈ ಕೊಡುಗೆಯನ್ನ ಎಲ್ಲರೂ ಕೂಡ ಆಸ್ವಾದಿಸೋಣ, ಹಾಗೆ ಪ್ರಕೃತಿನ ಹಾಳು ಮಾಡೋದು ಬೇಡ ಅಂತ ಜೊತೆಯಾಗಿ ಹೇಳ್ತಾ ಎಲ್ಲರಿಗೂ ವಿಶ್ವ ಮರಳು ದಿಬ್ಬಗಳ ದಿನವನ್ನ ಆಚರಿಸಿ ಮಾಡೋದಕ್ಕೆ ಹ್ಯಾಪಿ ದಿನ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ. ಕೇಳ್ತಾನೇ ಇರಿ ಕನ್ನಡ ಕಾಮನವೆಲ್ಲನ್ನ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಜೊತೆಯಾಗಿರೋ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಹೇಗನ್ನಿಸ್ತದೆ ಕಾರ್ಯಕ್ರಮ, ಹೇಗಿದೆ ಹಾಡುಗಳು ಹೇಳಬೇಕನ್ಸಿದ್ರೆ ನಿಮಗೂ ಕೂಡ 9480901013 ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸ್ಕೊಟ್ಟು ನಮಗೆ ನಿಮ್ಮ ಮಾತನ್ನ ಹೇಳ್ಬೋದು. ಅಂದ ಹಾಗೆ ಇವತ್ತು ಮತ್ತೊಂದು ವಿಶೇಷ ದಿನವನ್ನ ನಾವು ಆಚರಿಸ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ ವರ್ಕರ್ಸ್ ಆಫ್ ದ ವರ್ಲ್ಡ್ ಡೇ ಅಂತ ಹೇಳಿದನ್ನ ಕರೀಲಾಗುತ್ತದೆ, ವಿಶ್ವ ಕೈಗಾರಿಕಾ ಕಾರ್ಮಿಕರ ದಿನಾಚರಣೆ. ಈ ಒಂದು ದಿನ ಯಾತಕಪ್ಪ ಬಹಳ ಬಹಳ ಬಹಳ ಪ್ರಮುಖವಾಗುತ್ತೆ. ಎಲ್ರಿಗೂ ಗೊತ್ತಿದೆ, ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತೀವಿ. ಆದರೆ ಈ ಒಂದು ದಿನದಂದು ಈ ಒಂದು ವಿಚಾರ ಯಾಕೆ ಬಹಳ ಸ್ಪೆಷಲ್ ಆಗುತ್ತೆ, ವಿಶ್ವ ಕೈಗಾರಿಕಾ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸೋದು ಅಂದರೆ, ಸಾಮಾನ್ಯವಾಗಿ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡುವಂತಹ ಕಾರ್ಮಿಕರ ಜೀವ, ಅವರ ದೇಹದ ಅಂಗಾಂಗಗಳು, ಪ್ರತಿಯೊಂದು ಕೂಡ ಪ್ರತಿ ಕ್ಷಣನೂ ಸಾಕಷ್ಟು ಎಮರ್ಜೆನ್ಸಿಲೇ ಇರುತ್ತೆ ರೀ, ಹೌದಲ್ವಾ? ಸದಾಕಾಲ ಎಚ್ಚರಿಕೆಯಿಂದನೇ ಕೆಲಸ ಮಾಡಬೇಕಾದಂತಹ ಹೊಣೆಗಾರಿಕೆ ಅವರದ್ದಾಗುತ್ತೆ. ನಮ್ಮೆಲ್ಲರ ಜೀವನವನ್ನ ಸುಲಭ ಮಾಡುವಂತಹ ಕೈಗಾರಿಕೆಗಳು ಸುಗಮವಾಗಿ ನಡೀಬೇಕು ಅನ್ನೋದಾದ್ರೆ ಈ ಕೈಗಾರಿಕಾ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದು. ಹಾಗಾಗಿನೇ 1905 ಈ ಒಂದು ದಿನವನ್ನ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಎಲ್ಲಾ ಕೈಗಾರಿಕಾ ಕಾರ್ಮಿಕರಿಗೂ ಕೂಡ ನಮ್ಮ ಕಡೆಯಿಂದ ಪ್ರೀತಿಯ ಸಲಾಂ ಅಂತ ಹೇಳಿದ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ಇದ್ದೀನಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತನ್ನ ಹೇಳಿ ನಮ್ಮೊಟ್ಟಿಗೆ ವಾಟ್ಸ್ಆಪ್ ಸಂದೇಶದ ಮುಖಾಂತರ ಜೊತೆಯಾಗಿ ಕೇಳ್ತಾನೆ ಇರಿದು ಕನ್ನಡ ಕಾಮನಬಲು 101.3 ಮೆಗಾ ಹರ್ಟ್ಸ್.
1: ಹಲೋ
2: ಹಲೋ ಹಲೋ
1: ಹಲೋ ಹಲೋ
2: ಹಲೋ
1: ಹಲೋ ಲ್ಯಾಂಡ್ ನಂಬರ್ ಸ್ವಾಮಿ
2: ಇಲ್ಲ ಸ್ವಾಮಿ
1: ಬೆಳಗ್ಗೆ ಅಂತ ಹೇಳ್ತಾ ಇದ್ದೀನಿ.
2: ಹಲೋ
1: ಹಲೋ ಯಾರ ನೀನು ಮರೆಯಾ?

0: ಯಾವ ನನ್ ಮಗನು ಸುಖವಾಗಿ ನಿದ್ರೆ ಮಾಡಕ್ಕೂ ಬಿಡಲ್ಲ. ಹಲೋ, ಯಾರು?
1: ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬರ್ತಾ ಇದ್ದೀನಿ ಸರ್, ಇಲ್ಲೇ ಸರ್ಕಲ್ ಇದ್ದೀನಿ ಸರ್, 2 ನಿಮಿಷ ಬಂದ್ಬಿಡ್ತೀನಿ. ನಿಜವಾಗ್ಲು ಸರ್, ನಿಜವಾಗ್ಲು.

0: ಈ ಮೊಬೈಲ್ಗಳಿಲ್ಲದೆ ಬದುಕೋಕೆ ಆಗಲ್ಲ. ಹಲೋ, ಹಾಯ್ ಸ್ವೀಟಿ, ಹೇಗಿದ್ಯಾ? ವೇರ್ ಆರ್ ಯು ಡಾರ್ಲಿಂಗ್?
1: ದೇವಸ್ಥಾನದಲ್ಲಿ ಇದೀನ್ರಿ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ.
2: ಎಲ್ಲ ಮೊಬೈಲ್ ಮೈಮೆ.
3: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ ಸಂಗೀತ ಸಿನಿಮಾ ನಾಟಕ
1: ಆಹಾರ ಆರೋಗ್ಯ
0: ಭಾಷೆ ಸಂಸ್ಕೃತಿ
1: ಪುರಾಣ ಇತಿಹಾಸ
0: ದೇಶ ಪ್ರೇಮ ಸಹಬಾಳ್ವೆ
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
0: ಮನೆ ಮನಗಳ ಸಂಗಾತಿ ತಲೆಮಾರುಗಳ ಕೊಂಡಿ ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ಆಹಾ, ಅದೇನು ಪ್ರೇಮ, ಅದೆಂತ ಪ್ರೀತಿ. ಚಿಂಚು ಅವನ್ನ ನೋಡ್ತಾ ಇದ್ದಾನೆ, ನಿಂಗ್ಲು ನಾಚಿ ನೀರಾಗ್ತಾ ಇದ್ದಾಳೆ. ಇನ್ನೇನು ಮತ್ತೆ ಆ ದೇಹಗಳು ಒಂದಾಗಬೇಕು ಅಂದಾಗ

ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲ.

ಸಮಯ ಓಡ್ತಾ ಇದೆ, ನನಗಂತೂ ಗೊತ್ತಾಗ್ತಾ ಇಲ್ಲ, ನಿಮಗ್ ಗೊತ್ತಾಗ್ತಾ ಇದೆಯಾ? ಗ್ಯಾರಂಟಿ ಗೊತ್ತಾಗ್ತಿರಲ್ಲ. ಬಿಕಾಸ್ ಸಖದಾದ ಹಾಡುಗಳು, ಸೂಪರ್ ಆದ ಮಾತುಕತೆ, ಜೊತೆಯಾಗಿ ನಿಮ್ಮ ಪ್ರೀತಿಯ ಸಂದೇಶಗಳು, ಎಲ್ಲ ಜೊತೆಯಾಗಿರುವುದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎರಡು ವಿಶೇಷ ದಿನಗಳ ಬಗ್ಗೆ ಮಾತಾಡಿದ್ವಿ. ವಿಶ್ವ ಮರಳು ದಿಬ್ಬಗಳ ದಿನದ ಬಗ್ಗೆ ಮಾತಾಡಿದ ನಂತರ ಇಂದು ನಾವು ಮಾತಾಡಿದ್ದಾಗಿತ್ತು ವಿಶ್ವ ಕೈಗಾರಿಕಾ ಕಾರ್ಮಿಕರ ದಿನಾಚರಣೆಯ ಬಗ್ಗೆ. ನಮ್ಮ ಜೊತೆಗೆ ಇರುವಂತಹ ನೈಸರ್ಗಿಕವಾದ ಮತ್ತು ನಾವು ನಮ್ಮ ಜೊತೆಯಾಗಿ ನಮ್ಮ ಜೀವನವನ್ನು ಸುಗಮಗೊಳಿಸೋದಕ್ಕೆ ಸಾಕಷ್ಟು ಪರಿಶ್ರಮ ಪಡ್ತಾ ಇರುವಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲೇಬೇಕು. ಎಸ್ ಈ ಮಾತುಗಳನ್ನೇ ಹೇಳ್ತಾ ನಮ್ಮ ಜೊತೆಯಾಗಿ ಸಂದೇಶವನ್ನ ಕಳುಹಿಸಿಕೊಟ್ಟವರು ವೈಶಾಖ್ ಅವರು ಕುಪ್ಪಳ್ಳಿಯಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಧಾರವಾಡದಿಂದ ಮಂಜುಶ್ರೀ ಅವರು ಹೇಳ್ತಾ ಇದ್ದಾರೆ, ತಮ್ಮ ಬಾಳಿನ ಚಿಕ್ಕ ವಯಸ್ಸಿನ ನೆನಪುಗಳನ್ನ ಮಾಡ್ಕೊಳ್ತಾ ನಾವು ಮನೆಗಳನ್ನ ಮಾಡ್ತಾ ಇದ್ವಿ ರೀ ಮರಳಿನಲ್ಲಿ ಕಾಲಿಟ್ಟು ಅಂತ ಹೇಳ್ತಿದ್ದಾರೆ. ನೈಸ್, ತುಂಬಾ ಜನರ ಜೀವನದ ನೆನಪಿದು. ಚಂದ್ರೋ ಮೇಲಿನ ಹನಸ ವಾಡಿಯಿಂದ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ರೆ, ರವಿ ಬಟ್ಟೇರಿ ಸೀನಾಹಳ್ಳಿಯಿಂದ ಸಂದೇಶನೂ ಬಂದು ತಲುಪಿದೆ ನಮ್ಗೆ. ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು, ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಗೀತೆಯ ಜೊತೆಯಾಗಿ ಈ ಹೊತ್ತಿನ ನಿಮ್ಮ ಪ್ರೀತಿಯ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದಾದ ನಂತರ ನಿಮ್ಮ ಜೊತೆಯಾಗುತ್ತೆ ಒಂದು ವಿಶೇಷವಾದ ಅಪ್ಡೇಟ್. ಅದಾದ ಬಳಿಕ ಜೊತೆಯಾಗುತ್ತೆ ನಿಮಗೋಸ್ಕರನೇ ಅದ್ಭುತವಾದ ನ್ಯೂಸ್. ನ್ಯೂಸ್ನ ನಂತರ ಸಮಾಚಾರ ದರ್ಶನ, ಸಮಾಚಾರ ದರ್ಶನದ ಬಳಿಕ ಪ್ರೀತಿಯ ಹಾಡುಗಳನ್ನು ಜೊತೆಯಾಗಿ ಕೇಳೋಣ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಅದಾದ ನಂತರ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರುತ್ತೆ. ಅವೆರಡರ ಬಳಿಕ ಮತ್ತೆ ನಾನು ನಿಮ್ಮ ಜೊತೆಯಾಗ್ತೀನಿ 9:15. ನಾನಂತೂ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಪ್ಪ, ಇವತ್ತು ಸಖತ್ತಾದ ಹಾಡುಗಳ ಹಬ್ಬ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಯಾಕಂದರೆ ಇವತ್ತಿನ ದಿನದ ವಿಶೇಷನೇ ಆಗಿದೆ. ಏನು ಎತ್ತ ಗೊತ್ತಾಗಬೇಕಾದ್ರೆ ಖಂಡಿತ ಟ್ಯೂನ್ ಮಾಡಿ ಕಾಯ್ತಾನೇ ಇರಿ, ಕೇಳ್ತಾನೇ ಇರಿ. ಈಗಷ್ಟೇ ಬಂದ ಸಂದೇಶ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರದು ಹಾಡ್ಲಿಯಿಂದ. ಎಲ್ಲರಿಗೂ ಕೂಡ ಮತ್ತೊಂದ್ಸಾರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದೀನಿ. ಸದಾ ಕೇಳ್ತಾನೇ ಇರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

2026 ಫಿಫಾ ವರ್ಲ್ಡ್ ಕಪ್ ನ ಡೈಲಿ ಅಪ್ಡೇಟ್ ಇನ್ನೀಗ ನಿಮ್ಮ ಜೊತೆಗೆ ಆಗ್ತಾ ಇದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಹಾ ಹಾ ಹಾ, ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
1: ಸ್ವಲ್ಪ ಮಾತಾಡ್ಬೇಕಿತ್ತು.
3: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
4: ನಿಂದ್ ಯಾವಾಗ್ಲೂ ಇದ್ದದ್ದೇ, ಸುಮ್ನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ದಿನಗಳ ಸೆಷಲ್ಸ್ ಪ್ರವಾಸ. ಸೆಷಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷಲ್ಸ್ ತಲುಪಿದ್ದಾರೆ. ಸೆಷಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21 1996 May 16 ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ರಾಷ್ಟ್ರಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024 ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ ಮುಸ್ತಫಾ ಮಲಿಕ್ ಝಾನ್ ಹಾಗೂ ಅಲಿಸಾ ಕುಲೇಶೋವಾ ವಿರುದ್ದ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ, ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ, ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಹರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನು, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸ್ಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದ ದಿನ ಈ ಒಂದು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲೇ ರೈತರ ಪರವಾಗಿ ನಿಂತ ಈ ಹಸಿರು ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರ ಬದುಕಿಸ್ಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನು ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014

0: ಅದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: ಬ್ರಿಕ್ಸ್ ಹೆಡ್ ಆಫ್ ಸ್ಪೇಸ್ ಏಜೆನ್ಸಿ ಮೀಟಿಂಗ್ 2026 ವಾಸ್ ಕಂಡಕ್ಟೆಡ್ ಇನ್ ಬ್ಯಾಂಗ್ಳೂರ್ ಅಂಡರ್ ದ ಚೇರ್ಶಿಪ್ ಆಫ್ ಇಂಡಿಯಾ. ಇನ್ ಫ್ಯಾಕ್ಟ್ ವಿ ಹ್ಯಾಡ್ 26 ಡೆಲಿಗೇಟ್ಸ್ ಫ್ರಮ್ 10 ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಪ್ರೋಗ್ರಾಮ್ ಅಲಾಂಗ್ ವಿತ್ ಪೀಪಲ್ ಫ್ರಮ್ ಇಸ್ರೋ, ಇನ್ ಸ್ಪೇಸ್ ಅಂಡ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ದೇರ್ ವೇರ್ ಲಾಟ್ ಆಫ್ ಡಿಸ್ಕಷನ್ ಆನ್ ದ ಯೂಸೇಜ್ ಆಫ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಕನ್ಸ್ಟಲೇಷನ್ ಫಾರ್ ದ ಸೋಸಿಯೋ ಎಕನಾಮಿಕ್ ಬೆನಿಫಿಟ್ ಆಫ್ ಬ್ರಿಕ್ಸ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕ್ಲೈಮೇಟ್ ಚೇಂಜ್ ಅಂಡ್ ಅದರ್ ಆಸ್ಪೆಕ್ಟ್ಸ್. ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ದ ಡೀಟೈಲ್ಸ್ ಆನ್ ದ ಸಸ್ಟೈನಬಿಲಿಟಿ through debris-free mission management system. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today, the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris free mission management system for the sustainability of the space activities. You know, the space is not only for the present generation, we have to also ensure it is safely available for the future generation.
0: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30 ಜುಲೈ 29 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
2: ಜೂನ್ 30 ತಾರೀಕಿಂದ ಜುಲೈ 29 ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ

ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ICAR ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ICAR ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ಧಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಒಲವಿನ ಆಲಾಪ, ಒಲವಿನ ಮಾತು, ಒಲವಿನ ಹಾಡುಗಳಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೀತಿಯ ಮಾತು, ಪ್ರೀತಿಯ ಹಾಡುಗಳ ಈ ಸಮಯದಲ್ಲಿ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಪ್ರೀತಿ ಅನ್ನೋದು ಕಣ್ಣಿಂದ ಹೊರಬೀಳೋ ಮಳೆಹನಿ ಇದ್ದ ಹಾಗೆ. ಆದರೆ ಆ ಮಳೆಹನಿ ಯಾವಾಗ ತುಂಬ ರಭಸವಾಗಿ ಕಣ್ಣಿಂದ ಆಚೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಮಳೆಗಾಲದ ಹೊತ್ತಿನಲ್ಲಿ ಸಂಗಾತಿಯೊಂದಿಗಿನ ಪ್ರೀತಿಯ ಮಾತುಗಳು ಮನಸ್ಸಿಗೆ ಎಷ್ಟು ಮುದ ಕೊಡುತ್ತೆ ಅಲ್ವಾ?

ಮಳೆ, ಇದು ಮಳೆಗಾಲ. ಹೊಸ ಜೀವಕ್ಕೂ ಹೊಸ ಜೀವನಕ್ಕೂ ಎರಡಕ್ಕೂ ಬೇಕಾಗಿರೋದು ಮಳೆ. ಮಳೆ ಹಳೆಯ ಗಾಯಗಳ ಮೇಲೆ ತಂಪು ಸುರಿದು ಕೊಳಿಯನ್ನ ಕಿತ್ತು ಕೊಚ್ಚಿಕೊಂಡೋಗುವಷ್ಟು ಬರಬೇಕು. ಎಷ್ಟೋ ಸಲ ನಾವು ಅನ್ಕೊಳ್ತಿರ್ತೀವಿ, ತುಂಬಾ ನಂಬಿದ್ದೆ, ತುಂಬಾ ಪ್ರೀತಿಸಿದ್ದೆ, ಆದರೆ ಸಾಕಷ್ಟು ನೋವಿನ ನೆನಪುಗಳನ್ನ ಕೊಟ್ಟು ಹೋಗ್ಬಿಟ್ಲು ಹೋಗ್ಬಿಟ್ಟ ಅಂತ ಹೇಳ್ಕೊಳ್ತಾ ಇರ್ತೀವಿ. ಅದೇ ನೆನಪಲ್ಲಿ ಬರಡಾಗ್ತಾ ಹೋಗ್ತೀರಿ. ಮಳೆಯ ಮೋಡಗಳ ಕಡೆ ಮುಖ ಮಾಡಿ ಬದುಕಿನ ಕಡೆ ನಾವು ನಡೆಯೋದೇ ಜೀವನದ ಮರ್ಮ. ಪ್ರೀತಿಯ ಒಲವು

ಮಳೆ ರಭಸವಾಗಿ ಬಂದು ನಮ್ಮ ಹಳೆಯ ನೆನಪುಗಳು ಹೋಗಿ ಹೊಸತನ ಮನೆ ಮಾಡ್ತು ಅಂತ ಅನ್ಸಿದ್ರು. ಎಷ್ಟೋ ಸಲ ಎಷ್ಟೋ ಜನಕ್ಕೆ ಮಳೆ ಅನ್ನೋದು

ಹಳೆಯ ನೆನಪುಗಳನ್ನ ಕರೆದು ಕರೆದು ತಂದು ಕೂರಿಸ್ಕೊಳ್ಳುತ್ತೆ. ಹಾಗಿದ್ದಾಗ ಹೊಸ ಹುಟ್ಟು ಕೊಡೋ ಮಳೆ ಯಾಕೆ ಬರಬಾರ್ದು ಹೇಳಿ? ಯಾಕೆ ನಾವು ಅದನ್ನ ಕರೆಯೋ ಪ್ರಯತ್ನ ಮಾಡಬಾರ್ದು? ಅದು ಯಾವ ಮಾರ್ಗದಿಂದ ಬರುತ್ತೋ ಗೊತ್ತಿಲ್ಲ, ಆದ್ರೆ ಮಳೆಯಂತೂ ಬದುಕಿಗೆ ಬೇಕೇ ಬೇಕು. ಅದು ಪ್ರೀತಿಗೂ ಬೇಕು. ಅದು ಹೊಸ ಪ್ರೀತಿಯದ್ದೇ ಪ್ರೇಮದ್ದೇ ಇರಬಹುದು, ಅದು ಹಳೆಯ ಯಾವುದೋ ಪ್ರೀತಿ ಪ್ರೇಮದ್ದಾಗಿರಬಹುದು, ಅಥವಾ ಇದೀಗ ಪ್ರೀತಿಸ್ತಿರೋ ಹೊಸ ಹೃದಯಗಳಾಗಿರಬಹುದು, ಅಥವಾ ಬಹುತೇಕ ಸೆಟ್ಲ್ ಆಗಿರೋ ಹೊಸ ಪ್ರೇಮದ್ದು ಆಗಿರಬಹುದು. ಅಂತಹ ಮಳೆಯ ಕರೆಗೆ ನಮಗೆ ಯಾವಾಗ್ಲೂ ಸಿಗೋದು ಮರುಜೀವ ಕೊಟ್ಟ ಒಲವಿನ ಮಳೆ.

ಕಂಡದೆ. ಆ ಮಳೆಯ ಒಲವಿಗೆ ಅಂಗಳದ ಬೆಲ್ಲ ಹೂ ಅರಳಿ ಸಂಭ್ರಮಿಸಿ ನಮ್ಮನ್ನ ಘಮದ ಹಾದಿಗೆ ಕೊಂಡೊಯ್ಯುವ ಶಕ್ತಿ ಖಂಡಿತ ಇದೆ. ಅಂತಹ ಒಲವಿನ ಮಳೆಗೆ ನಮ್ಮೆಲ್ಲರ ಹೃದಯ ಸಾಕ್ಷಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

9:15:45 ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಚಂದದ ಗೀತೆಗಳನ್ನ ಕೇಳ್ತಾ ಒಂದಷ್ಟು ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಸಾಗು ಹೊತ್ತಿದು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಗೆಸ್ ಮಾಡ್ಬೋದಾ? ಏನಾದರೂ ಐಡಿಯಾ ಬಂತಾ?

ಹಾಗೆ ಗೆಸ್ ಮಾಡ್ತಾ ಇರ್ಬೇಕಲ್ವಾ? ಮನ್ಸಿನ ಮೂಲೆಯಲ್ಲಿ ಎಲ್ಲೋ ಅರೆ ನನ್ಗಿದ್ ಗೊತ್ತು ಹೀಗೆ ಅನ್ನಿಸ್ತಾ ಇರ್ಬೋದು.

ಪರ್ಫೆಕ್ಟ್. ಗೊತ್ತಾಗಿರ್ಬೇಕು ಈಗಾಗಲೇ ನಿಮ್ಗೆ. ಯಸ್, ಹೌದು ಹೌದು ಹೌದು, ಅದೇ ಇವತ್ತಿನ ವಿಶೇಷ. ಏನಿವತ್ತಿನ ವಿಶೇಷ ಗೊತ್ತಾಗಿದೆ ಅಲ್ವಾ? ಬೇಗ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟು ಹೇಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದ ವಿಶೇಷತೆ ಏನು ಬೇಗ ಬೇಗ ನಮಗೂ ತಿಳಿಸಿ.

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಕೇಳ್ತಾ ಇದ್ದೀರಾ, ನಾವು ನೀವು ಜೊತೆಯಾಗಿದ್ವಿ ಹೊತ್ತಲ್ಲಿ. ಎಸ್, ಇವತ್ತಿನ ವಿಶೇಷತೆ ಏನು ನನಗೂ ಸ್ವಲ್ಪ ಹೇಳಿಪ್ಪ ಅಂತ ನಾನು ಕೇಳಿದ್ದಕ್ಕೆ ಹಾಡುಗಳನ್ನು ಕೇಳಿ ಫುಲ್ಲು ಖುಷಿಯಾಗಿ ಇವತ್ತಿನ ವಿಶೇಷತೆಯನ್ನು ನೀವೇ ನಮಗೆ ತಿಳಿಸ್ಬಿಟ್ಟಿದ್ದೀರಾ. ಸಂದೇಶ ಬಂದಿದ್ದೆ ಯಾರ್ಯಾರಿಂದ? ಮಣಿಕಲ್ ಕೃಪಾ ಅವರಿಂದ, ಬಳಿಕ ತೀರ್ಥೇಶ್ವರದು ಚನ್ನಪಟ್ಟಣದಿಂದ ಶಾಂತಾಚಾರ್ಯ ಬಡಿಗೇರ ಶ್ರೀನಾಥ್ ಅವರ ಸಂದೇಶ, ನಂತರ ಬಂದದ್ದು ಶ್ರೀಕಾಂತ್ ಅವರದ್ದು ಕುವೆಂಪು ನಗರದಿಂದ, ಹರಿಕೃಷ್ಣ ಅವರು ಮಲ್ಲೇಶ್ವರಂನಿಂದ, ಉಮೇಶ್ ಸಿರಿಗೆರೆಯಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಇವರೆಲ್ಲರೂ ಹೇಳ್ತಾ ಇರೋ ಮಾತು ಒಂದೇ. ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ವಿಶೇಷ ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇರುವ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ರಾಹುಲ್ ದೇವ್ ಬರ್ಮನ್ ನಮ್ಮ ಬಾಲಿವುಡ್ನ ಚಂದದ ಗೀತೆಗಳನ್ನು ನೀಡಿದಂತಹ ಸಿನಿಮಾಗಳ ಚಂದದ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಗಾಯಕ. ಅದ್ಭುತವಾದ ಗೀತೆಗಳನ್ನು ನಮ್ಮೆಲ್ಲರ ಒಡಲಿಗೆ ಕೊಟ್ಟಿರುವಂತಹ ಆರ್ ಡಿ ಬರ್ಮನ್ ಅವರ ಒಂದಷ್ಟು ಗೀತೆಗಳನ್ನು ಕೇಳೋಣ, ಜೊತೆಯಾಗಿ ಸಾಗೋಣ. ಯಾಕಪ್ಪ ಅಂದರೆ ಇವತ್ತು ಅವರು ಹುಟ್ಟಿದ ದಿನ. 27 ಜೂನ್ 1939 ಕೋಲ್ಕತ್ತಾದಲ್ಲಿ ಇವರು ಜನಿಸಿದ್ರು. ಆರ್ ಡಿ ಬರ್ಮನ್ ಅವರನ್ನ ನೆನಿತಾ ನೆನಿತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗೋಣ. ಹೇಗನ್ನಿಸ್ತದೆ ಕಾರ್ಯಕ್ರಮ, ಹೇಗಿದೆ ಮಾತುಕತೆ, ಹಂಚಿಕೊಳ್ಳಿ ನಮ್ಮ ಜೊತೆ. 9480910913 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆರ್ಡಿ ಬರ್ಮನ್ ಅವರ ಜನ್ಮ ದಿನದ ಪ್ರಯುಕ್ತವಾಗಿ ನಾವು ಅವರು ಸಂಗೀತ ನಿರ್ದೇಶನ ನೀಡಿರೋ ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಸುಕೂನ್ ಕೆ ಪಲ್ನ ಪ್ರತಿ ಕ್ಷಣವನ್ನ ವಾಹ್ ಅನ್ನೋ ರೀತಿಯಲ್ಲಿ ಕಳೀತಾ ಇದ್ದೀವಿ. ಒಂದು ಹಿಂದಿ ಚಲನಚಿತ್ರ ಸಂಗೀತದಲ್ಲಿ ರೆವಲ್ಯೂಷನ್ ಅನ್ನ ತಂದಂತಹ ಕೀರ್ತಿ ಆರ್ಡಿ ಬರ್ಮನ್ ಅವರಿಗೆ ಸೇರುತ್ತೆ. ಆರ್ಡಿ ಬರ್ಮನ್ ಅವರ ತಂದೆ ಎಸ್ ಡಿ ಬರ್ಮನ್, ಯಾರಿಗೆ ತಾನೇ ಗೊತ್ತಿಲ್ಲ, ಮೀರಾ ದೇವ್ ಬರ್ಮನ್ ಅವರ ಮಗ ಇವರು. ಸಚಿನ್ ದೇವ್ ಬರ್ಮನ್ ಅವರ ಮಗನಾಗಿ ಅದ್ಭುತವಾದ ಆ ಸಂಗೀತದ ಹೊಳಹುಗಳನ್ನು ಬಾಲ್ಯದಿಂದನೇ ರೂಢಿಸ್ಕೊಂಡು ಅತಿ ಅದ್ಭುತವಾದ 1450 ಹೆಚ್ಚು ಗೀತೆಗಳನ್ನು ಬಾಲಿವುಡ್ಗೆ ಕೊಟ್ಟಂತಹ ಕೀರ್ತಿ ನಮ್ಮ ಆರ್ ಡಿ ಬರ್ಮನ್ ಅವರದ್ದು. ಖಂಡಿತವಾಗ್ಲೂ ಅವರ ಬಗ್ಗೆ ಹೇಳಬೇಕಾದ್ರೆ ಒಂದಾ ಎರಡ ಎಷ್ಟೆಲ್ಲ ಮಾತುಗಳಿದೆ. ಜೊತೆಯಾಗಿ ಸಾಗೋಣ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ತೀರಾ? ಕಳಿಸ್ಬೇಕು ಅನ್ಸಿದ್ರೆ 9480910013 9480101013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಆರ್ಡಿ ಬರ್ಮನ್ ಅವರ ವಿಶೇಷವಾದ ಕಾರ್ಯಕ್ರಮ ಇವತ್ತು. ಯಾಕಂದ್ರೆ ಇವತ್ತು ಅವರ ಹುಟ್ಟಿದ ಹಬ್ಬವನ್ನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಆಚರಿಸ್ತಾ ಇದ್ದೀವಿ ನಾವು. ಎಷ್ಟೆಲ್ಲ ಅದ್ಭುತವಾದ ಚಲನಚಿತ್ರ ಗೀತೆಗಳನ್ನು ನಮಗೆ ಕೊಟ್ಟಿದ್ದಾರಲ್ವ ಅವರು. ಅವರಿಗೆ 1983 ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನುವಂತಹ ಅವಾರ್ಡ್, ಫಿಲಮ್ ಫೇರ್ ಅವಾರ್ಡ್ ಸಿಕ್ಕಿದ್ದು ಸನಮ್ ಮೇ ತೇರಿ ಕಸಮ್ ಚಿತ್ರಕ್ಕೆ. ಮಾಸೂಮ್ ಚಿತ್ರಕ್ಕೆ 1984, 1995 ನೈನ್ಟೀನ್ 1942 ಅ ಲವ್ ಸ್ಟೋರಿ

0: ಅಷ್ಟೇ ಅಲ್ಲ ರೀ, ಆರ್ ಡಿ ಬರ್ಮನ್ ಅವರ ಅನೇಕ ಗೀತೆಗಳು ಇವತ್ತಿಗೂ ಕೂಡ ಹೊಸ ತಲೆಮಾರಿನ ಫೇವರೇಟ್. ಯಾಕೆ ಹೇಳಿ, ಆ ರೀತಿಯಾಗಿ ಅದ್ಭುತವಾಗಿ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಆರ್ ಡಿ ಬರ್ಮನ್ ಅವರ ಕುರಿತಾದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು. ನೀವು ಕೇಳ್ತಾನೆ ರೀ ಕನ್ನಡ ಕಾಮನಬಿಲ್ಲು 101.3 MHz. ನಿಮ್ಮ ನೆನಪುಗಳನ್ನು ಹಂಚ್ಕೋಬಹುದು ನಮ್ಮೊಟ್ಟಿಗೆ 9480901013, ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಟ್ಟು ನಿಮ್ಮ ಮಾತನ್ನ ನಮ್ಮೊಟ್ಟಿಗೆ ಹೇಳಿ.
1: ಚಾಹತಾ ಹೂ ಕೆ ದುನಿಯಾ ಮೇ ಖುಷ್ ರಹನಾ ಹೋ ತೋ ಮಾನೋ ಮೇರಿ ಬಾತ್.

ಆದ್ರೆ ಏನಾದ್ರು

ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನ ಕೇಳ್ತಾ ಇದ್ದೀರಾ? ಸಂದೇಶಗಳು ಬಂದು ತಲುಪಿದು ನಾಗೇಂದ್ರ ಅವರದು ತಾವರೆಕೆರೆ ಕುಣಿಗಲ್ನಿಂದ, ಆಂಜನಪಾಯನ್ ಮಾಳಮಾಚನ ಹಳ್ಳಿಯಿಂದ ಬಂದಿದೆ ಸಂದೇಶ. ಮಿಥುನ್ ಅವರದು ಭಾಗ ಮಂಡಲದಿಂದ. ಕಡಗಂಚಿಯ ಧರ್ಮಣ್ಣ ಧನಿ ಅವರು ಆನಂದ ಲಹರಿಯಲ್ಲಿ ತೇಲಿದ ಹಾಗಾಯ್ತ್ರಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮೆಹಬೂಬ ಹಾಡ್ ಹಾಡ್ತಾ ಅಂಕಲ್ನ ರೇಗಿಸ್ತಿದ್ದೆ ಅನ್ನೋ ನೆನಪನ್ನ ಹಂಚಿಕೊಂಡವರು ಅನುಷ್ಯ. ಆನಂದ ಕುಲಕರ್ಣಿ ಅವರ ಸಂದೇಶ ಬಂದದ್ದು ನಮ್ಗೆ ಸುಲೆಪೇಟೆಯಿಂದ. ಶಾಂತಾಚಾರ ಬಡಿಗೇರ ಅವರ ಸಂದೇಶ ಬಂದು ತಲುಪದೆ. ವಿಜಯಪುರದ ಇಸ್ಮಾಯಿಲ್ ಅವರೇ, ನಿಮ್ಮ ಮಾತು ಕೂಡ ಬಂದು ನಮ್ಮನ್ನ ತಲುಪ್ತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆರ್ ಡಿ ಬರ್ಮನ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಮೂಡಿಬಂದ ಗೀತೆಗಳು ನಿಮ್ಮನ್ನ ತಲುಪಿದೆ ಅಂತ ಭಾವಿಸ್ತಾ ಇದ್ದೀವಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಾಕೆ ಯಾಕೆ ಯಾಕೆ ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 10:01 ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಕನಸಿನ ಲೋಕಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗೋಕೆ ನಾವು ಸಿದ್ಧವಾಗಿ ಕಾಯ್ತಾ ಇದ್ದೀವಿ. ನೀವು ಕೂಡ ಕೈ ಹಿಡಿದು ಬರೋದಕ್ಕೆ ಜೊತೆಯಾಗಿದ್ದೀರಾ. ಮೆಸೇಜ್ ಮಾಡ್ತಾ ಮಾಡ್ತಾ ಜೊತೆಯಾಗಿ ಕನಸಿನ ಲೋಕಕ್ಕೆ ಬನ್ನಿ ಬನ್ನಿ, ಬೇಗ ಹೋಗೋಣ. ಇವತ್ತಿನ ಕನಸುಗಳು ಕೇವಲ ಬ್ಲ್ಯಾಕ್ ಅಂಡ್ ವೈಟ್ ಕನಸುಗಳಲ್ಲ, ಬಣ್ಣ ಬಣ್ಣದ ಕನಸುಗಳು.

ಮಾಧುರಿ ಶೇಷಾದ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಅದ್ಭುತವಾದ ಗೀತೆ ಮುಡಿಬಂದದ್ದಿದ್ದು ನ ಕೆ ಕಲ್ಯಾಣವರ ಸಾಹಿತ್ಯ, ವಾಸುಕಿ ವೈಭವರ ಸಂಗೀತ ನಿರ್ದೇಶನ ಇದ್ದ ಗೀತೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಾಗಿತ್ತು. ಎಷ್ಟು ಚಂದದ ಗೀತೆ ಅಲ್ಲ. ಈ ಗೀತೆ ಕೇಳ್ತಾ ಇದ್ದ ಹಾಗೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸು ಹೋಗ್ಬಿಡೋದು ಬಾಲ್ಯಕ್ಕೆ. ನಮ್ಮ ಬಾಲ್ಯದ ದಿನಗಳು. ಬಾಲ್ಯ ಅಂತ ಹೇಳ್ತಿದ್ದ ಹಾಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೆಲ್ಲ ರೂಲ್ಸ್ ಇಲ್ಲ ಕಣ್ರಿ. ಬದಲಾಗಿ ಬಾಲ್ಯ ಬರ್ತಿದ್ದ ಹಾಗೆ ಪ್ರತಿಯೊಬ್ಬರ ಕನಸಿನಲ್ಲೂ ನೂರಾರು ಕನಸುಗಳು, ಬಣ್ಣದ ಮನಸ್ಸುಗಳು ಕಾಣಸಿಗುತ್ತೆ. ನಾವು ತುಂಬಾ ಚಿಕ್ಕವರಾಗಿದ್ದಂತಹ ಸಮಯದಲ್ಲಿ ಕಂಡದ್ನೆಲ್ಲ ಕೂತು ನಮಗ್ ಗೊತ್ತಾದ ಹಾಗೆ ಗೀಚ್ತಾ ಇದ್ವಿ, ಪೇಂಟಿಂಗ್ ಮಾಡ್ತಿದ್ವಿ. ಈಗದ್ನ ಪೇಂಟಿಂಗ್ ಅಂತ ಹೇಳೋದಕ್ ಮನ್ಸಾಗಲ್ಲ, ಬಟ್ ಆಗ ಅದೇ ಅದ್ಭುತವಾದ ಪೇಂಟ್. ಸಣ್ಣ ವಯಸ್ಸಿನಲ್ಲಿ ನಮ್ಮ ಕಣ್ಣ ಮುಂದೆ ಇದ್ದ ಚಿತ್ರಗಳನ್ನ ಪೇಂಟಿಂಗ್ ನಲ್ಲಿ ಹೇಗೆ ಇಳಿಸ್ತಾ ಇದ್ವಿ ಅನ್ನೋದನ್ನ ಹಂಚಿಕೊಳ್ಳಿ ನಮ್ಮೊಟ್ಟಿಗೆ. ನೀವು ಮಾಡಿದಂತಹ ಮೊದಲ ಚಿತ್ರಗಳು, ಮೊದಲನೇ ಚಿತ್ರನೇ ಆಗ್ಬೇಕಂತಿಲ್ಲ, ಮೊದಲ ದಿನದ ಚಿತ್ರಗಳು ಹೇಗಿತ್ತು, ಯಾವ್ದ್ಯಾವ್ದಾಗಿತ್ತು ಅನ್ನೋದನ್ನ ಹಂಚ್ಕೋಬೇಕು. ನೀವೀಗ ನಮ್ಮೊಟ್ಟಿಗೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಆಗ್ಬೋದಾ? 9489091013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸ್ಕೊಟ್ಟು ನಿಮ್ಮ ಮಾತನ್ನ ಬೇಗ ನಮಗೆ ಹೇಳಿ. ಜೊತೆಯಾಗಿ ಕೇಳ್ತಾ ಇರಿ ಕನ್ನಡ ಕಾಮನಬೆಲ್ಲೋ 101.3, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು,
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ,
4: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ನಂದಗೋಕುಲ ಚಿತ್ರದ ಗೀತೆ ಈ ದಿನ ಜನುಮ ದಿನ ಮೂಡಿ ಬಂದದ್ದು ಜಸ್ಟ್ ಫಾರ್ ಯು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಗೆ ಚಿ ಉದಯ ಶಂಕರ್ ಅವರ ಸಾಹಿತ್ಯ ಆಯಿತು, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಯದಾಗಿತ್ತು. ಈಗಷ್ಟೇ ಕನಸುಗಾರ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರು ಸಂಗೀತ ಸಂಯೋಜಿಸಿದ ಗೀತೆಯನ್ನ ಕೇಳಿದ್ವಿ. ಎಲ್ಲೋ ಹೌದು ರೀ, ಈ ಎಲ್ಲೋ ಅದು ಎಲ್ಲೋ ಅನ್ನುವಂತಹ ರಾಗವನ್ನ ನಾವೀಗ ಹಾಡ್ತಾ ಇದ್ದೀವಿ ಬಾಲ್ಯದ ದಿನಗಳತ್ತ ಜಾರಿ. ಹೇಗಿತ್ತು ಬಾಲ್ಯದ ದಿನಗಳಲ್ಲಿ ನಾವು ಮಾಡ್ತಾ ಇದ್ದಂತಹ ಒಂದು ಪೇಂಟಿಂಗ್, ಚಿತ್ರ, ಡ್ರಾಯಿಂಗ್ ಅನ್ನೋದನ್ನ ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ ಅಂತ ನಾವೀಗ ಕೇಳಿದ್ದೀವಿ. ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಮೂರು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಒಂದು ಸಂಖ್ಯೆಗೆ ನಿಮ್ಮ

ವಾಟ್ಸ್ಆ್ಯಪ್ ಮುಖಾಂತರ ಕಳಿಸ್ಕೊಡಿ. ಹಾಡುಗಳು ಮುಡಿ ಬರ್ತಾನೆ ಇರುತ್ತೆ ನಿಮಗೋಸ್ಕರ. ನಾಗಾಕಾಳ ಭೈರವ ಚಿತ್ರದ ನಮ್ಮಿ ಬಾಳೆ ಮುಡಿ ಬರುತ್ತೆ ಕೆಜೆ ಜೇಸುದಾಸ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ. ವಿಜಯ ನಾರಸಿಂಹ ಅವರ ಸಾಹಿತ್ಯದ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ. ಈ ಗೀತೆಯ ಬಳಿಕ ಚಿನ್ನ ಚಿನ್ನ ಚಿತ್ತಾರವೋ ಗೀತೆ ಕೇಳಬಹುದು ನೀವು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ. ಮಿಲಿಟರಿ ಮಾವ ಚಿತ್ರದ್ದು ಕೆ ಕಲ್ಯಾಣ್ ಅವರ ಸಾಹಿತ್ಯದ ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಇದೆ. ಎಲ್ಲ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಬಾಲ್ಯದ ಸವಿ ದಿನಗಳ ಆ ಒಂದು ಅದ್ಭುತವಾದ ಪೇಂಟಿಂಗ್ ಡ್ರಾಯಿಂಗ್ನ ನೆನಪುಗಳನ್ನು ನಮ್ಮ ಜೊತೆಯಾಗಿ ಹಂಚ್ಕೊಳ್ಳಿ. ಆಗ್ಬೋದಾ? ಕೇಳ್ತಾನೇ ಇರಿ, ಜೊತೆಯಾಗಿರಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಇದು.

ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಾಲ್ಯದಲ್ಲಿ ನಾವು ರಚಿಸಿದ ಚಿತ್ರಗಳು. ಚಿದಾನಂದ, ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹಳ್ಳಿ ಕಡೆ ಪ್ರಯಾಣ ಮಾಡ್ತಿದ್ದೇನ್ರಿ, ನಮ್ಮೂರ ಕಡೆ ಆದ್ರೂ ಹಾಡುಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅನುಷಾ ಅವರ ಮಾತು. ಬಾಲ್ಯದ ಆಟ ಹುಡುಗಾಟ ಇನ್ನೂ ಮಾಸಿಲ್ಲ, ನಮ್ಮ ಆಟಗಳನ್ನ ಮರೆಯೋದುಂಟೆ. ಹಳೆ ಮನೆಯ ಗೋಡೆ ಮೇಲೆ ತರಾವರಿ ಚಿತ್ರಗಳನ್ನ ಬರೆದಿದ್ದೆ, ಅವುಗಳನ್ನ ಅವ್ರ ತಾತ ಕಾಲ ಆಗೋವರೆಗೂ ಜೋಪಾನವಾಗಿ ರಕ್ಷಣೆ ಮಾಡಿದ್ರು. ತಾತ ಅವರು ಪೇಂಟಿಂಗ್ ಕೂಡ ಮಾಡಿಸಿರ್ಲಿಲ್ವಂತರಿ. ವಾವ್, ನೈಸ್. ಆದರೆ ಈಗ ಆ ಮನೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ, ನೊಂದ್ಕೊಂಡಿದ್ದಾರೆ. ಆ ಅಡುಗೆ ಮನೆ ಬಿಟ್ಟು ಉಳಿದೆಲ್ಲದರಲ್ಲೂ ಅವರ ಚಿತ್ರಗಳೇ ಇದ್ವಂತೆ. ನೈಸ್, ನೈಸ್. ಆದರೂ ಅನುಷಾ ಅವರೇ, ಯಾಕಪ್ಪ ಅಡುಗೆ ಮನೆಯನ್ನು ಬಿಟ್ಬಿಟ್ರಿ? ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ. ಶಾಂತಾಚಾರ ಬಡಿಗೇರ ಅವರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ಶಾಲೆಯ ಸಮಯದಲ್ಲಿ ಒಂದು ಬೋರ್ಡನ್ನು ಬಿಡಿಸಿದ್ರಂತೆ, ಅದನ್ನು ಬಹಳ ನೆನಪಿಸ್ಕೊಳ್ತಾ ಇದ್ದಾರೆ. ಅದೇ ನನ್ನ ಮೊದಲ ಡ್ರಾಯಿಂಗ್ ಅಂತ ಹೇಳ್ತಿದ್ದಾರೆ. ನೈಸ್, ನೈಸ್. ಆನಂದ ಕುಲಕರ್ಣಿ ಅವರ ಸಂದೇಶ ಬಂದದ್ದು ಸುಲೇಪೇಟದಿಂದ. ಇವರು ಬಾಲ್ಯದ ದಿನದಲ್ಲಿ ಕಲರ್ ಪೆನ್ಸಿಲ್ನಿಂದ ಮಾಡಿದಂತಹ ಸೂರ್ಯೋದಯ, ಮೂಡಣ ಮತ್ತು ಅದರ ಮುಂದಿನ ನೀರಿನ ಕೆರೆ, ನಾನಾ ಬಣ್ಣಗಳಿಂದ ಮಾಡಿದ ಬಾಲ್ಯದ ಚಿತ್ರ ವಯಸ್ಸಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಎಲ್ಲರೂ ಪ್ರಶಂಸೆ ಮಾಡ್ತಿದ್ರು. ಆ ಕ್ಷಣಗಳು ಇನ್ನೂ ನೆನಪಿನಲ್ಲಿದೆ ಅಂತ ಹಂಚಿಕೊಂಡಿದ್ದಾರೆ. ವಯಸ್ಸೆಷ್ಟೇ ಆಗಬಹುದು, ಬಾಲ್ಯದ ದಿನಗಳ ಆಟ, ತುಂಟಾಟ ಮತ್ತು ಮಾತುಕತೆ ಯಾವ ಕಾರಣಕ್ಕೂ ಕೂಡ ಮರೆಯೋದಿಲ್ಲ, ಮರೆಯೋಕಾಗೋದು ಇಲ್ಲ. ನನಗೊತ್ತಿರೋ ಹಾಗೆ ನಾವು ಬರಿತಾ ಇದ್ದಂತಹ ಸೂರ್ಯ ಕಿತ್ತಳೆ ಬಣ್ಣದೇ ಆಗ್ಬೇಕಂತಿರ್ಲಿಲ್ಲ, ಡಾರ್ಕ್ ಕೆಂಪು ಇರಬಹುದಾಗಿತ್ತು, ಹಸಿರು ಕೂಡ ಇರಬಹುದಾಗಿತ್ತು. ನಕ್ಷತ್ರಗಳು ಆ ಒಂದು ಬಿಳಿ ಪೇಪರ್ ಮೇಲೆ ಹೇಗೆ ಬರಿತಿದ್ವಿ, ಕಪ್ಪು ಬಣ್ಣದಲ್ಲಿ ಬರಿತಿದ್ವಿ, ಅಥವಾ ಕೆಲವೊಂದ್ಸರಿ ಪೂರ್ತಿ ಕಪ್ ಹಚ್ಚಿ ಮಧ್ಯ ಮಧ್ಯದಲ್ಲಿ ಬ್ಲೇಡ್ ಹಾಕಿ ಅದನ್ನು ಕೆರೆದು ತೆಗಿತಿದ್ವಿ. ಎಷ್ಟೆಲ್ಲ ಚಂದದ ದಿನಗಳಲ್ವಾ. ಪೇಂಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದ್ರಂತೂ ಅಬ್ಬಾ, ಯಾವುದೋ ಒಂದು ರೀತಿಯಲ್ಲಿ ಪದವಿ ಸಿಕ್ಕದ ಹಾಗೆ, ಏನೋ ಪ್ರಮೋಷನ್ ಸಿಕ್ಕ ಹಾಗೆ. ನಿಮಗೆ ಎಲ್ಲ ದಿನಗಳು ನೆನಪಿದೆಯಾ? ನೆನಪಿದ್ರೆ ಹಂಚ್ಕೋತೀರಾ ನಮ್ಮೊಟ್ಟಿಗೆ? ಬೇಗ ಹಂಚ್ಕೊಳ್ಳಿ. 9480901013 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಸಂದೇಶ ಬಂದು ತಲುಪಲಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ ನಾವು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನು ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

10:40 ಆಗೋಯ್ತು. ಬನ್ನಿ ಬನ್ನಿ, ಸಂದೇಶಗಳತ್ತ ಗಮನ ಕೊಡೋಣ. ಬಂದದೆ ಸಂದೇಶ ಯಾರಿಂದ? ಕಲಬುರಗಿ ಜಿಲ್ಲೆಯ ಕಡಗಂಚಿಯ ಧರ್ಮಣ್ಣ ಧನಿ ಅವರು ಹೇಳ್ತಿದ್ದಾರೆ, ಪ್ರಾಥಮಿಕ ಶಾಲೆ ಓದ್ತಾ ಇದ್ದಂತಹ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಡಾಕ್ಟರ್ ಅಂಬೇಡ್ಕರ್, ಚಿತ್ರನತ್ತಿ ಮಂಜುಳಾ ಅವರ ಭಾವಚಿತ್ರಗಳನ್ನು ತೆಗೆದು ನಾನದನ್ನು ನನ್ನ ಟೀಚರ್ಗೆ ತೋರಿಸಿದ್ದೆ, ಅವರು ಶಭಾಸ್ ಕೂಡ ಅಂದಿದ್ರು ಅನ್ನೋ ನೆನಪನ್ನ ಹಂಚಿಕೊಂಡಿದ್ದಾರೆ. ನೈಸ್ ನೈಸ್. ತೋವಿನಕೆರೆಯಿಂದ TR ಶ್ರೀನಿವಾಸ ಮೂರ್ತಿಯವರ ಸಂದೇಶ ಬಂದಿದ್ರೆ, 1985 ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಯಣ್ಣ ಶಶಿವಾಳ ಅವರು ಅರಸೀಕೆರೆಯಿಂದ. 5ನೇ ತರಗತಿಯಲ್ಲಿ ಫಸ್ಟ್ ಚಿತ್ರ ಬರ್ತದೆ, ಅದರಲ್ಲಿ ಮನೆ ಆನೆ ಮರ ಎಲ್ಲ ಇತ್ತು. ಇವತ್ತು ನಾನೊಬ್ಬ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಕಣ್ರಿ. ಶಾಲಾ ದಿನಗಳನ್ನ ನೆನಪಿಸಿಕೊಳ್ಳುತ್ತಾ ಮುರಿದು ಹೋದಂತಹ ಚಾಕ್ ಪೀಸ್ಗಳನ್ನ ಎತ್ಕೊಳ್ತಾ ಇದ್ವಿ. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಕಡೆ ಬೌಂಡ್ರಿ ಮಾರ್ಕಿಂಗ್ ಆಗಲ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀನಿವಾಸ ಅವರು ಬೆಂಗಳೂರಿನಿಂದ. ಅಷ್ಟೇ ಅಲ್ಲದೆ ಡ್ರಾಯಿಂಗ್ನೆಲ್ಲ ಬರೀತಾ ಇದ್ವಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಬಾಲ್ಯ ಆಹಾ ಎಂತಹ ಸವಿ ದಿನಗಳು ಅನ್ನೋ ಮಾತನ್ನ ಇವರು ಹೇಳ್ತಿದ್ದಾರೆ. ಎಸ್, ಖಂಡಿತವಾಗ್ಲು. ತುಂಬಾ ಹಳೆಯ ನೆನಪನ್ನ ಹಂಚಿಕೊಂಡವರು ಉಮೇಶ್ ಅವರು ಸಿರಿಗೆರೆಯಿಂದ. ತುಂಬಾ ಚಂದವಾಗಿ ಪಾಠ ಮಾಡ್ತಾ ಇದ್ದಂತಹ

ಒಬ್ಬ ಮಾಸ್ಟರು ಯಾವುದಾದ್ರೂ ಚಿತ್ರ ಬರೀರಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಿದ್ರಂತೆ. ಮೂರನೇ ತರಗತಿಯಲ್ಲಿ ಓದ್ತಾ ಇದ್ರಂತೆ ಇವರಾಗ. ಆಗ ಆನೆಯನ್ನು ಬರೆದಿದ್ರಂತೆ, ಆ ಮಾವತ ಆನೆಯನ್ನು ಹಿಡಿದು ಆ ದಾನೆ ತಿನ್ನಿಸ್ಕೊಂಡು ಹೋಗ್ತಾ ಇದ್ದಂತಹ ನೆನಪು ಬರೆಯಿತು. ಆನೆ ಬರೀತೀನಿ ಅಂತ ಹೋದ್ರಂತೆ ದೊಡ್ಡ ಕುಂಬಳಕಾಯಿ ಬರೆದು ಅದ್ರ ಬಾಲದ ಸುತ್ತ ಒಂದಷ್ಟು ಕ್ವಶ್ಚನ್ ಮಾರ್ಕ್ ಎಲ್ಲ ಬರೆದಿದ್ದೆ, ಸೊಂಡಲನ್ನು ಕೂಡ ಬರೆದಿದ್ದ ಆಗಿತ್ತು. ಆದರೆ ಅವರು ನೋಡಿ ಬೇಸರ ಮಾಡಿಕೊಂಡ್ರು, ಕೈ ಎತ್ತಿದ್ರು. ಆದರೆ ಸರ್, ನಾನು ಚಿತ್ರ ಬರೆಯೋಕ್ಕೆ ಬರಲ್ಲ ಸರ್, ನಾನು ಹಿಂದ್ಗಡೆ ಇರೋ ಕುಂಬಳಕಾಯಿ ಬರೆದಿದ್ದೀನಿ ಅಂತ ಹೇಳಿ ಬರೆದಿದ್ದಾರೆ. ವಾರೆವಾ ಅಂತ ಹೇಳಿ ಚಪ್ಪಾಳೆ ಕೊಟ್ರಂತೆ. ಬಣ್ಣದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಅನೂಷಿ ಅವರ ಮಾತು ಮತ್ತೊಂದು ಬಂದು ತಲುಪಿದ್ರೆ, ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆಯಿಂದ ಹೇಳ್ತಾ ಇದ್ದಾರೆ, ಬಾಲ್ಯದ ದಿನಗಳನ್ನು ನೆನಪಿಸ್ಕೊಳ್ತಾ ಎಲ್ಲ ಪುಸ್ತಕಗಳಲ್ಲೂ ಬರೀತಾ ಇದ್ದಂತಹ ಆ ಚಂದದ ಡ್ರಾಯಿಂಗ್ಗಳ ಬಗ್ಗೆ. ಹೊಸಪೇಟೆಯ ರಾಣೆಬೆನ್ನೂರಿನಿಂದ ಬಂದಿದೆ ಜಗದೀಶ್ ಜಿ ಗುಟ್ಟೂರು ಅವರ ಸಂದೇಶ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಅದಾದ ಬಳಿಕ ಪಾರ್ವತಿ ರಾಮಚಂದ್ರ ಜೀವೂರವರು ಈರಣ್ಣ ಮತ್ತು ಪ್ರತಿಭಾ ಅವರ ಜೊತೆಯಾಗಿ ಮೈದರ್ಗಿಯಿಂದ ಸಂದೇಶ ಕಳಿಸಿದ್ರೆ, ಸಖತ್ತಾದ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರ ಸಂದೇಶದ ಜೊತೆಯಾಗಿ ಬಂದದ್ದು ಚಂದ್ರು ಮೇಲಿನ ಹಣಸವಾಡಿ ಅವರದ್ದು. ಧನ್ಯವಾದ ಅಂತ ಎಲ್ಲರಿಗೂ ಹೇಳ್ತಾ ಕಾರ್ಯಕ್ರಮ ಮುಂದುವರೆಸ್ತಾ ಇದ್ದೀನಿ. ಕೇಳ್ತಾನೆ ರೀ ಕನ್ನಡ ಕಾಮನಬಲ್ಲು 101.3 MHz FM ರೈನ್ಬೋ.

ಕನ್ನಡ ಕಾಮನವೆಲ್ ನೂರ ಒಂದು ಪಾಯಿಂಟ್ ಮೂರು ಮೆಗಾ ಹೆಡ್ ಸಂದೇಶಗಳನ್ನ ನೋಡೋಣ್ವಾ. ಸಂದೇಶ ಬಂದದ್ದು ವೆಂಕಟೇಶ್ ಅವರದ್ದು. ನಮಗೆ ಭೋಪಾ ವೆಂಕಟೇಶ್ ಅವರ ಸಂದೇಶದ ನಂತರ ಮಂಜುಶ್ರೀ ಅವರ ಸಂದೇಶ ಬಂದಿದೆ ಧಾರವಾಡದಿಂದ. ಬಳಿಕ ಬಂತು ಸಂದೇಶ ಫಣೀಂದ್ರ ಅವರದ್ದು ಶಿವಮೊಗ್ಗದಿಂದ. ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಆ ಒಂದು ಸಮಯದಲ್ಲಿ ಒಂದು ಕಾರಣಕ್ಕೋಸ್ಕರ ಹೆಲಿಕಾಪ್ಟರ್ ನೋಡ್ಬೇಕಂತ ಶಾಲೆಗೆ ಚಕ್ಕರ್ ಹಾಕಿ ಹೋಗಿದ್ವಿ. ಬಂದ ಮೇಲೆ ಮೇಷ್ಟು ಕುಕ್ಕರ್ಗಾರಲ್ಲಿ ಕೂರು ಶಿಕ್ಷೆ ಕೊಟ್ಟಿದ್ರು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹೆಲಿಕಾಪ್ಟರ್ನ ಬರದ್ರ ಚಿತ್ರದಲ್ಲಿ ಸಂದೇಶಗಳನ್ನ ಕಳಿಸ್ಕೊಡ್ತಾ ಇದ್ರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಇದು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

ಸಚ್ ಅ ಸಾಂಗ್. ಈಗಷ್ಟೇ ಮುಡಿ ಬಂದದ್ದಾಗಿತ್ತು. ನಮ್ಮ ಜೊತೆಯಾದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಪ್ರೀತಿ ಸಿಂಗ್ ಅವರ ಧ್ವನಿಯಲ್ಲಿ ಕುರುಬನ ರಾಣಿ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಈ ಗೀತೆ ಇತ್ತು. ವಂಡರ್ಫುಲ್ ಆಗಿ ಮನಸ್ಸನ್ನ ಕದಕುವಂತಹ ಕಲಕುವಂತಹ ಗೀತೆಗಳ ಜೊತೆ ಜೊತೆನೆ ಸಾಕ್ತಾ ಇದ್ದೀವಿ.

ನಾವು ಈ ಹೊತ್ತಲ್ಲಿ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಎಸ್ ಹೌದು, ಯಾರ್ಯಾರು ಸಂದೇಶ ಕಳಿಸಿದ್ದಾರೆ? ಶ್ರೀನಿವಾಸ್ ಅವರ ಸಂದೇಶ ಬಂದದ್ದು ಬೆಂಗಳೂರಿನಿಂದ. ಇವ್ರು ಹೇಳ್ತಾ ಇದ್ದಾರೆ, ಬಯೋಲಜಿ ಟೀಚರ್ನ ನೆನೆಸ್ಕೊಳ್ತಾ ಒಂದು ಮಾತು. ಹಾಗಂತ ಒಂದು ಸೈಡ್ ರೈಟಿಂಗ್ ನೋಟ್ಬುಕ್ಸ್ ಎಲ್ಲ ಏನಿತ್ತಲ್ಲ ಅದೆಲ್ಲ ಕೂಡ ಡ್ರಾ ಮಾಡೋದಕ್ಕೆ ಅಂತ ಹೇಳಿ ಬಳಸ್ತಾ ಇದ್ವಿ. ಅದರಿಂದಂತೂ ಸೂಪರಾದಂತಹ ಶಭಾಸ್ಗಿರಿ ಸಿಗ್ತಾ ಇತ್ತು ಅಂತ ಹೇಳಿ ತಮ್ಮ ಶ್ರೀಮತಿ ಯುಲಾಲಿ ಮಿಸ್ಸನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವೆಲ್ಲ ಬುಕ್ಕು ಕಳೆದು ಹೋಗಿದೆ, ಬಟ್ ಆದರೆ ಮನಸ್ಸಿನಲ್ಲಿ ಉಳಿಯುವಂತಹ ನೆನಪುಗಳಿದ್ದಿಲ್ಲ, ಅದು ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಕಣ್ರಿ. ಮಂಜುನಾಚಾರ್ ನಗರೇಶ್ವರ ವೃತ್ತ ಯಲಹಂಕದಿಂದ ಹೇಳ್ತಿದ್ದಾರೆ, 8-9 ತರಗತಿಯಲ್ಲಿ ಡ್ರಾಯಿಂಗ್ ಟೀಚರ್ ಹೆಸರು ಬಿ ವಿ ಮಿಸ್ ಅಂತ, ಈಗಲೂ ಕೂಡ ನನಗೆ ಅವರ ನೆನಪಾಗುತ್ತೆ. ಸುಚಿತ್ರ ಅಂತ ನನ್ನ ಹೆಂಡತಿ, ಆಕೆ ಕೂಡ ತುಂಬ ಒಳ್ಳೆ ಡ್ರಾಯಿಂಗ್ ಬರೀತಾರೆ ಅಂತ ಅವರ ಖುಷಿಯನ್ನು ಹಂಚ್ಕೋತಾ ಇದ್ದಾರೆ ಇವರು. ನೈಸ್ ನೈಸ್ ನೈಸ್. ಮಲ್ಲೇಶ್ವರಂನಿಂದ ಹರೀಶ್ ಅವರ ಸಂದೇಶ ಬಂದರೆ, ಧರ್ಮಣ ಎಚ್ ಧನಿ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದರು. ಎಲ್ಲರಿಗೂ ಧನ್ಯವಾದ, ನಿಮ್ಮೆಲ್ಲರ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕೆ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಏನಾದರೂ ಹೇಳಿ, ಬಾಲ್ಯದ ದಿನಗಳು ಕನಸುಗಳನ್ನು ಕಟ್ಟಿಕೊಡುವಂತಹ ದಿನಗಳು. ಆ ಎಲ್ಲ ಕನಸು ನನಸಾದರೆ ಮನಸ್ಸು ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಆಗತ್ತೋ ಬಿಡುತ್ತೋ, ಆ ಒಂದು ಸಮಯದಲ್ಲಿ ನಮ್ಮ ಮನಸ್ಸು ಕಾಣೋದು ಇದು ಸರಿ ಇದು ತಪ್ಪು ಇದಕ್ಕಿದೇ ಬಣ್ಣ ಆಗಬೇಕು ಅಂತಲ್ಲ, ಒಂದು ಡ್ರಾಯಿಂಗ್ ಬರಬೇಕು ಅದಕ್ಕೆ ಬಣ್ಣ ತುಂಬಿಸ್ಬೇಕು ಅಷ್ಟೇ. ಬಹುಶಃ ನಮ್ಮ ಜೀವನದಲ್ಲೂ ಇದನ್ನೇ ನಾವು ರೂಢಿಸ್ಕೊಂಡ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ ರೀ. ಬಂದಂತಹ ಸವಾಲುಗಳಿಗೆ ಸಿಕ್ಕಿದ ಬಣ್ಣವನ್ನು ತುಂಬಿ ಅದರಲ್ಲಿ ಖುಷಿ ಪಡೋಣ, ಏನಂತೀರಾ? ಈ ಮಾತುಗಳನ್ನ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಇದು FM ರೈನ್ಬೋ 101.3 ಮೆಗಾಹರ್ಟ್ಸ್.

0: following the temple donation embezzlement case. Shri Ram Janmabhoomi Tirth Kshetra Trust has officially acknowledged their resignations. Treasurer of the Shri Ram Janmabhoomi Tirth Kshetra today issued a statement on this issue. It says the resignations will be discussed in the next meeting. It also assured that the silver bricks and jewellery donated by devotees are accounted for. The trust said it is deeply saddened, hurt and extremely distressed by recent incidents at the Ayodhya Ram temple. It also confirmed that an FIR has been registered in the donation-related case based on the SIT's interim report, with legal proceedings underway. The fragile ceasefire brokered 2 weeks ago to end the four-month conflict in West Asia is under mounting pressure after fresh retaliatory strikes between the United States and Iran over the past 48 hours. The latest escalation began on Thursday with an Iranian attack on a commercial vessel in the Strait of Hormuz, prompting a U.S. response. Both sides accuse each other of violating the interim agreement, raising fears for ongoing diplomatic efforts. Bahrain reported a drone attack today, calling it a flagrant violation of its sovereignty, while a strike was reported near Erbil in northern Iraq. In southern Lebanon, an Israeli drone strike hit the Nabatea area a day after Israel and Lebanon signed a U.S. brokered framework for Israeli withdrawal and restoring Lebanese state authority. In the FIFA World Cup, Panama will take on England in Group L match at East Rutherford in U.S. tonight. In another Group E fixture, Croatia will face Ghana at Philadelphia in U.S. And that is the end of this news bulletin.
1: ಇಲ್ಲಿಯವರೆಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮುಡಿ ಬಂದದ್ದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಏನು ಮುಂದೆ ನಿಮ್ಮ ಜೊತೆಯಾಗದೆ ಎಫ್ಎಂ ಗೋಲ್ಡ್, ನಾಳೆ ಬೆಳಗ್ಗೆ 5:53 ಅದಾದ ನಂತರ ಮತ್ತೆ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಹೇಗೆ ದಿನದ 24 ಗಂಟೆ ಕೂಡ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತುತ್ತರು. ಕನ್ನಡ ಕಾಮನಬಿಲ್ಲು 101.3 MHz ಅನ್ನ ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೆ, ನಿಮ್ಮ ಮಮ್ಮತ್ತ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ.
2: ಕೆ ಘಾಟ್ ಸಿ ಹಿಮಾಲಯ ಕೆ ವಿಸ್ತಾರ ತಕ್ ಹೋತಿ ಹೈ ಮನ್ ಕಿ ಬಾತ್ ಪ್ರಧಾನಮಂತ್ರಿ ಕೆ ಸಾಥ್. ತೋ ಸುನಿಯೆ ಇಸ್ ಮಹೀನೆ 28 ಜೂನ್ ಸುಬಹ 11 ಬಜೆ ಮನ್ ಕಿ ಬಾತ್ ಆಕಾಶವಾಣಿ ದೂರದರ್ಶನ್ ಕೆ ಸಭಿ ಚಾನಲೋ ಔರ್ ಪ್ರಸಾರ ಭಾರತಿ ಕೆ ಓಟಿಟಿ ಪ್ಲಾಟ್ಫಾರ್ಮ್ ವೇವ್ಸ್ ಪರ್. ಇಸ್ಕೆ ಅತಿರಿಕ್ತ ಆಕಾಶವಾಣಿ ಔರ್ ದೂರದರ್ಶನ್ ಕೆ ಯೂಟ್ಯೂಬ್ ಚಾನಲ್ ಔರ್ ಪ್ರಸಾರ ಭಾರತಿ ಕೆ ಆಪ್ ನ್ಯೂಸ್ ಆನ್ ಏರ್ ಔರ್ ಓಟಿಟಿ ಪ್ಲಾಟ್ಫಾರ್ಮ್ ವೇವ್ಸ್ ಪರ್ ಸಜೀವ ಪ್ರಸಾರಣ ಲೈವ್ ಸ್ಟ್ರೀಮಿಂಗ್ ಕೆ ಮಾಧ್ಯಮ ಸೆ. ತೋ ಯಾದ ರಖೆ, ರವಿವಾರ 28 ಜೂನ್ ಸುಬಹ 11 ಬಜೆ ಮನ್ ಕಿ ಬಾತ್.

0: अच्छा तुम ये तो गाओ।
1: तेरे नैना
2: तेरे नैना तेरे
0: तुम ऐसा करो ये गाओ।